ಶಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಿವ ಶಿವೇತಿ ಶಿವೇತಿ ಶಿವೇತಿ ವಾಂ ಭವ ಭವೇತಿ ಭವೇತಿ ಭವೇತಿ ವಾ ಹರ ಹರೇತಿ ಹರೇತಿ ಹರೇತಿ ವಾ ಭಜ ಮನಃ ಶಿವಮೇವ ನಿರಂತರಂ ಭಜ ಮನಃ

ನಾಪಾಂಗರ್ಭಗ್ಗುಂ ಸಮುದ್ರಿಯಮ್ಮ ಅಗ್ನ ಆಯಾ ಹಿವೀತಯೇ ರೇತಗ್ಗುಂ ಸತಿಯಾಮ್ರೇತಗ್ಗುಂ

0: Shivaya. You're listening to Shaivam.org Radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahanubhavarigaligu Namaskara. Ee video Thirunavukkarasar avara bagge helta idini. Avara charitraya moorane bhagada video idu. ತಿರುನಾವುಕರ್ಸರ್ ಹೋದ ಸಲ ವಿಡಿಯೋದಲ್ಲಿ ಅವರು ತಿಂಗಳೂರಿಗೆ ಬಂದರು ಅಂತ ಹೇಳಿದೆ. ತಿರುನಾವುಕರ್ಸರ್ ಅವರು ಊರೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ತಿಂಗಳೂರು ಒಳಗೆ. ನಾನು ಹಿಂದೆ ಹೇಳಿದ ಹಾಗೆ ಈ ಸ್ಥಳ ಚಂದ್ರಗ್ರಹಕ್ಕೆ ಮೀಸಲಾದ ಒಂದು ದೇವಸ್ಥಾನ ಇರುವ ಊರು. ಈ ಊರೊಳಗೆ ನಡೆದು ಬರ್ತಾ ಇದ್ದಾರೆ ತಿರುನಾವುಕರ್ಸರ್. ಬಂದರೆ ಇವರು ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ ಏನಾಗಿದೆ ಅಂತಂದರೆ, ಅಲ್ಲೊಂದು ಅನ್ನ ಛತ್ರ ನೋಡ್ತಾರೆ ಬರ್ತಾ ಊರೊಳಗೆ ಬರ್ತಾ. ಅನ್ನ ಛತ್ರ ಜನಗಳು ಊಟ ಮಾಡಿ ಆಚೆ ಹೋಗೋದು, ಊಟ ಮಾಡೋರು ಒಳಗೆ ಹೋಗೋದು, ಇದೆಲ್ಲ ಗಮನಿಸ್ತಾರೆ. ಮೇಲೆ ನೋಡಿದ್ರೆ ಫಲಕವಿದೆ, ತಿರುನಾವುಕ್ಕರಸರ್ ಅನ್ನ ಛತ್ರ ಅಂತ ಇದೆ. ಇವರಿಗೆ ಆಶ್ಚರ್ಯವಾಯಿತು, ಇದೇನಿದು, ಈ ಊರಿನಲ್ಲಿ ನನ್ನ ಹೆಸರಿನಲ್ಲಿ ಅನ್ನಛತ್ರ ಇದೆಯಲ್ಲ, ಇದೇನಿದು, ಗೊತ್ತಾಗ್ತಾ ಇಲ್ವಲ್ಲ, ಅರ್ಥವಾಗ್ತಾ ಇಲ್ವಲ್ಲ ಅಂತ ಆಶ್ಚರ್ಯವಾಯಿತು, ಕೌತುಕವಾಯಿತು. ಹಾಗೆಯೇ ಸ್ವಲ್ಪ ದೂರ ಮುಂದಕ್ಕೆ ಬಂದರು, ಅಲ್ಲೊಂದು ಪಾಠಶಾಲೆ. ಪಾಠಶಾಲೆಯಲ್ಲಿ ಎಲ್ಲ ವ್ಯಾಸಂಗ ಮಾಡುವರೆಲ್ಲ ನಡೀತಾ ಇದೆ ವ್ಯಾಸಂಗ, ಶಿಷ್ಯರು ಹುಡುಗರು ಎಲ್ಲ. ಮೇಲೆ ಮತ್ತೆ ನಾಮಫಲಕ ನೋಡ್ತಾರೆ, ತಿರುನಾವುಕ್ಕರಸರ್ ಪಾಠಶಾಲೆ ಅಂತ ಇದೆ. ಏನಿದು ಈ ಊರಿನಲ್ಲಿ ಎಲ್ಲ ತಿರುನಾವುಕ್ಕರಸರ್ ಅಂತ ಕಾಣುತ್ತಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಮುಂದೆ ಹಾಗೆ ಊರೊಳಕ್ಕೆ ಬಂದರೆ ಅಲ್ಲೊಂದು ಚಪ್ರ. ಆ ಚಪ್ರದ ಕೆಳಗೆ ಬಂದು ಹೋಗೋರಿಗೆ ಶಿವಶರಣರು ಯಾರೇ ಆಗಲಿ ಬಂದು ಬರೋರಿಗೆ ಬಾಯಾರದವರಿಗೆ ಒಳ್ಳೆಯ ನೀರು ಮಜ್ಜಿಗೆ ಪಾನಕ ಇತ್ಯಾದಿಗಳನ್ನು ಕೊಟ್ಟು ಅವರ ದಾಹವನ್ನು ತಣಿಸುವುದಕ್ಕೆ ಏರ್ಪಾಡು ಮಾಡಿದೆ. ಮೇಲೆ ಮತ್ತೆ ಬೋರ್ಡು ಅದೇ ಥರ ತಿರುನಾವುಕ್ಕರಸರ್ ತಣ್ಣೀರ್ ಪಂದಲ್ ಅಂತ ಇತ್ತು. ಏನಿದು ಈ ಊರಿನಲ್ಲಿ ಎಲ್ಲ ನನ್ನ ಹೆಸರು ಇಲ್ಲಿಗೆ ಹೇಗೆ ಬಂತು? ಇವರಿಗೆ ಆಶ್ಚರ್ಯ. ಅಲ್ಲಿ ಕೂತಿದ್ದವರು ಊರನ್ನ ಕರೆದು ಕೇಳಿದ್ರು, ಏನಪ್ಪ ಎಲ್ಲ ಈ ಊರಿನಲ್ಲಿ ತಿರುನಾವುಕ್ಕರಸರ್ ತಣ್ಣೀರ್ ಪಂದಲ್, ತಿರುನಾವುಕ್ಕರಸರ್ ಅನ್ನಛತ್ರ, ತಿರುನಾವುಕ್ಕರಸರ್ ಪಾಠಶಾಲೆ ಅಂತ ಎಲ್ಲ ಇದೆಯಲ್ಲ, ಏನಿದು ಸ್ವಲ್ಪ ಹೇಳ್ತೀಯಾ? ಹೌದು ಸ್ವಾಮಿ, ಇವ್ರನ್ನಲ್ಲಿ ಅಪ್ಪೂದಿ ಅಡಿಗಳಂತ ಒಬ್ಬರು ಇದ್ದಾರೆ, ಅವರು ಈ ತಿರುನಾವುಕ್ಕರಸರ್ ಅಂತ ಗುರುಗಳು ಅಂತ ತಿಳ್ಕೊಂಡು ಅವರ ಹೆಸರಿನಲ್ಲಿ ಈ ಸೇವೆಗಳೆಲ್ಲ ನಡೆಸ್ತಾ ಇದ್ದಾರೆ ಅಂತ ಹೇಳಿದರು. ಇವರಿಗೆ ಪರಮಾಶ್ಚರ್ಯವಾಯಿತು. ಸರಿ, ಅವ್ರ ಮನೆ ಎಲ್ಲಿದೆ ಗೊತ್ತೇನಪ್ಪ ಅಂತ ಹೇಳಿದ್ರು. ಹೀಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಹತ್ತಿರದಲ್ಲೇ ಇದೆ ಸ್ವಾಮಿ, ಅದೇ ಅಪ್ಪೂದಿ ಅಡಿಗಳಂತ ಅವರು ಹೇಳಿದ್ನಲ್ಲ, ಅವ್ರ ಮನೆ ಅದೇನೇ ಅಂತ ಹೇಳಿದರು. ಸರಿ, ತಿರುನಾವುಕ್ಕರಸರು ಹಾಗೆ ಹೋಗಿ ಅವ್ರ ಮನೆಗೆ ಹೋದರು ಅಪ್ಪೂದಿ ಅಡಿಗಳಂತ. ಇವಾಗ ನಾನು ಹೇಳೋದು, ಈ ಅಪ್ಪೂದಿ ಅಡಿಗಳಂತ ಇದ್ದಾರಲ್ಲ, ಇವರು ಒಬ್ಬ ದೊಡ್ಡ ನಾಯನಾರು. ಇವರ ಚರಿತ್ರೆ ಇಲ್ಲಿ ಬಂದಿದೆ. ಇದನ್ನು ಈ ತಿರುನಾವುಕ್ಕರಸರ್ ಅವರ ಚರಿತ್ರೆಯೊಳಗೆ ಇದು ಬೆಸೆದುಕೊಂಡಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ಅವರ ಮನೆಗೆ ಹೋದರು ಅಪ್ಪೂದಿ ಅಡಿಗಳ ಮನೆಗೆ ತಿರುನಾವುಕ್ಕರಸರ್ ಹೋದರು. ಅಪ್ಪೂದಿ ಅಡಿಗಳ ಮನೆಯಲ್ಲಿ ಅಲ್ಲೇ ಇದ್ದರು. ಇವರನ್ನು ನೋಡಿದ ಕೂಡಲೇ, ಬನ್ನಿ ಸ್ವಾಮಿ ಒಳಗೆ ಬನ್ನಿ, ನೀವು ಬಹಳ ದೊಡ್ಡ ಶಿವಭಕ್ತರ ಹಾಗೆ ಕಾಣ್ತಾ ಇದ್ದೀರಿ, ಬನ್ನಿ ಒಳಗೆ ದಯವಿಟ್ಟು ಬಂದು ಕೂತ್ಕೊಳ್ಳಿ ಅಂತ ಅವರಿಗೆಲ್ಲ ಒಳಗೆ ಸ್ವಾಗತ ಬಯಸಿ ಅವರಿಗೆ ಉಪಚಾರಗಳೆಲ್ಲ ಮಾಡಿ ಹೇಳಿದರು. ಸ್ವಲ್ಪ ಅದು ಇದು ಉಭಯ ಕೋಶರೋಪರಿ ಆದಮೇಲೆ ನಮ್ಮ ತಿರುನಾಕವರ್ಸರು ಅವರಿಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಒಂದು ಸಂದೇಹ ಇದ್ದೇ ಇತ್ತು. ಅದನ್ನು ತೀರಿಸ್ಕೊಳ್ಳೋಕ್ಕೆ ಅಪ್ಪೂದೇಡಗಳ ಹತ್ರ ಪ್ರಸ್ತಾಪ ಮಾಡಿದರು. ಅಲ್ಲ, ನಾನು ಕೇಳಿದೆ, ಎಲ್ಲನೂ ನೀವು ಈ ಸೇವೆ ಮಾಡ್ತಾ ಇದ್ದೀರಿ, ಅನ್ನಛತ್ರ ನಡೆಸ್ತಾ ಇದ್ದೀರಿ, ಪಾಠಶಾಲೆ ನಡೆಸ್ತಾ ಇದ್ದೀರಿ, ತಣ್ಣೀರು ಪಂದಲ್ ನಡೆಸ್ತಾ ಇದ್ದೀರಿ, ಮಹಾ ದೊಡ್ಡ ಕೆಲಸಗಳೆಲ್ಲ ಸೇವೆಗಳೆಲ್ಲ ಮಾಡ್ತಾ ಇದ್ದೀರಲ್ಲ, ಇದು ನೀವು ಮಾಡ್ತಾ ಇದ್ದೀರಿ, ಆದರೆ ತಿರುನಾವಕ್ಕರ್ ಸರ್ ಅಂತ ಯಾರದೋ ಹೆಸರಿನಲ್ಲಿ ನೀವು ಮಾಡ್ತಾ, ನಿಮ್ಮ ಹೆಸರಿನಲ್ಲ ಅಲ್ವಾ ಇರಬೇಕಾದಿದ್ದು, ಯಾರೋ ಹೆಸರಿನಲ್ಲಿ ಇದೆಯಲ್ಲ, ಇದು ನನಗೆ ಸ್ವಲ್ಪ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ ಅಂತ ತಿರುನಾವಕ್ಕರ್ ಸರ್ ಹೇಳಿದರು. ಇದು ಹೇಳಿದ್ದೇ ಸರಿ ಅಪ್ಪೂದಿ ಅಡಿಗಳವರಿಗೆ ವಿಪರೀತ ಕೋಪ ಬಂದ್ಬಿಡ್ತು. ಯಾಕೆ ಈ ಅಪ್ಪೂದಿ ಅಡಿಗಳು ಏನು ಮಾಡಿದ್ದಾರೆ ಅಂತಂದರೆ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಅನ್ನೋ ರೀತಿಯಲ್ಲಿ, ಗುರುವೇ ಸರ್ವಸ್ವ ಅನ್ನೋ ರೀತಿಯಲ್ಲಿ ತಿರುನಾವಕರ್ಸನ್ನು ಅವರು ನೋಡೇ ಇಲ್ಲ ಯಾವತ್ತು. ಅಂಥ ಭಾವನೆಯಿಂದ, ಗುರುವಿನ ಭಾವದಿಂದ ಅವರನ್ನು ಮನಸ್ಸಿನಲ್ಲಿಯೇ ಪೂಜಿಸುತ್ತಾ ಅವರ ಹೆಸರಿನಲ್ಲಿ ಧರ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವರು ಯಾವಾಗ ನಮ್ಮ ತಿರುನಾವಕರ್ಸರು ಹೀಗೆ ಹೇಳಿದ್ರೋ ಅವರಿಗೆ ಕೋಪ ಬಂದ್ಬಿಡ್ತು. ತಮ್ಮ ಗುರುಗಳನ್ನು ಗೊತ್ತಿಲ್ಲ ಅಂತಾರೆ, ನಿಂದಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ನಿಂದಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ನೀವು ನಿಜವಾಗಲೂ ಶಿವಭಕ್ತರೇನಾ, ತಿರುನಾವಕರ್ಸರು ಯಾರು ಅಂತ ನಿಮಗೆ ಗೊತ್ತೇ ಇಲ್ವಾ? ತಿರುನಾವಕರ್ಸರು ಎಂಥ ಮಹಾಮಹಿಮರು, ಅಲ್ಲಿ ಜೈನ ಮತದಲ್ಲಿದ್ದು ಅದನ್ನು ಕೊನೆಗೆ ತ್ಯಜಿಸಿ ನಮ್ಮ ಶಿವ ಮತಕ್ಕೆ ಶೈವ ಮತಕ್ಕೆ ಸೇರಿ ಆ ಜೈನದ ಮಹಾರಾಜ ಕೊಟ್ಟ ಹಿಂಸೆಗಳು, ಶಿಕ್ಷೆಗಳು, ಅಂದರೆ ವಿಷ ಕೊಟ್ಟು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಆನೆ ಕೈಲಿ ತುಳ್ಸೋಕ್ಕೆ ಮಾಡಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಸಮುದ್ರದಲ್ಲಿ ಎಸೆದು, ಅದೆಲ್ಲ ಮಾಡಿಯವರು ಮಹಾತ್ಮರಾಗಿ ಬಂದಿದ್ದಾರೆ ಅಂದರೆ ನಿಮಗೆ ಇವರ ವಿಷಯ ಗೊತ್ತೇ ಇಲ್ವಾ? ಅಂಥ ಮಹಾನುಭಾವರು, ಅವ್ರ ವಿಷಯ ನಿಮಗೆ ಗೊತ್ತಿಲ್ಲದಿದ್ರೆ ನೀವೇ ಸರಿಯಾದ ಶಿವಭಕ್ತರೋ ಇಲ್ವಾ ಡೂಪ್ಲಿಕೇಟೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೋಪದಿಂದ ಹೇಳಿದರು. ನಿಮ್ಮನ್ನು ನೋಡಿದ್ರೆ ನನಗೆ ಸಂದೇಹವಾಗಿದೆ, ನೀವು ಇಲ್ಲಿಂದ ಹೊರಡುವುದೇ ಸರಿ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತಾರೆ ಕೋಪ, ಗುರುನಿಂದನೇ ಸಹಿಸೋಕ್ಕಾಗಲಿಲ್ಲ ಅವರಿಗೆ. ಗುರುನಿಂದನೇ ಅವರು ಏನು ತನ್ನ ಸರ್ವಸ್ವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಅಂತ ಆ ಥರ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪೂದಿಗಳು ತಿರುನಾವಕರ್ಸರನ್ನು, ಇವರು ಬಂದು ಹೀಗೆ ನಿಂದಿಸ್ತಾ ಇದ್ದರೆ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಇನ್ನೇನು ಹೊರಜಿಬಿಡಿ ಇಲ್ಲಿಂದ ಅಂತ ಹೇಳೋದ್ರೊಳಗೆ ನೀವು ಯಾರು ಅಂತ ಗಟ್ಟಿಯಾಗಿ ಕೇಳಿದ್ರು. ಈ ವಿಷಯ ಎಲ್ಲ ತಿಳಿದೇ ಇದ್ದರೆ ತಿರುನಾವಕರ್ಸರ ಬಗ್ಗೆ ನೀವು ಯಾರು ಅಂತ ಹೇಳಿದಾಗ, ಪ್ರಶ್ನೆ ಮಾಡಿದಾಗ ತಿರುನಾವಕರ್ಸರು ನಾನೇ ತಿರುನಾವಕರ್ಸರ್ ಬಂದಿದ್ದೀನಿ ಅಂತ ಅನೌನ್ಸ್ ಮಾಡಲೇ ಇಲ್ಲ. ಅವರು ಬಹಳ ವಿನಯದಿಂದ ಇವರಿಗೆ ಬಹಳ ಮರ್ಯಾದೆ ಕೊಟ್ಟು ಹೀಗೆ ಹೇಳಿದ್ರು, ನೋಡಪ್ಪ ಆ ಜೈನ ಮತದಲ್ಲಿ ಹೋಗಿ ನಾನು ಮಾಡಬಾರದ ಕೆಲಸಗಳು, ಎಷ್ಟೋ ಜನಗಳಿಗೆ ಹಿಂಸೆ ಕೊಟ್ಟು ಕೊನೆಗೆ ಬೇಡ ಇದು, ಇದು ಸರಿಯಾದ ಮಾರ್ಗವಲ್ಲ ಅಂತ ಹೇಳಿ ಅದನ್ನು ತ್ಯಜಿಸಿ ನಾನು ಶಿವನ ಅನುಗ್ರಹಕ್ಕೆ ಪಾತ್ರವಾಗಿ ಶೈವ ಮತಕ್ಕೆ ಪುನಃ ವಾಪಸ್ ಬಂದವನು, ಆ ಪರಮೇಶ್ವರನೇ ನನಗೆ ಈತ ಈ ಮಹಾರಾಜ ಕೊಟ್ಟ ಮಹೇಂದ್ರವರ್ಮ ರಾಜ ಕೊಟ್ಟ ಶಿಕ್ಷೆಗಳು ಇದರೆಲ್ಲದರಿಂದಲೂ ನನ್ನನ್ನು ಪಾರು ಮಾಡಿದ್ದು ನನ್ನ ಪರಮೇಶ್ವರ. ಆ ಪರಮೇಶ್ವರನಿಂದ ಪಾರಾಗಿ ಬಂದ ನಿನ್ನ ಮುಂದೆ ನಿಂತಿರುವ ಆ ಚಿಕ್ಕ ಮನುಷ್ಯ ವ್ಯಕ್ತಿ ನಾನೇ ಕಾಣಪ್ಪ, ಸಮುದ್ರದಿಂದ ಮುಳುಗಿದರೂ ಕೂಡ ತೇಲಿಸಿ ನನ್ನನ್ನು ಕರ್ಕೊಂಡು ಈ ಥರ ರಕ್ಷಣೆ ಮಾಡಿ ನನ್ನ ಪರಮೇಶ್ವರ. ಇಲ್ಲಿ ನಿಂತಿರೋದು ನನ್ನ ನಿಲ್ಲಿಸಿರೋದು ಈ ಚಿಕ್ಕ ವ್ಯಕ್ತಿ, ನಾನು ಅಲ್ಪನಾದ ವ್ಯಕ್ತಿ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಹೇಳಿದರು. ಅಪ್ಪೂದಿ ಅಡಿಗಳವರಿಗೆ ತಾವು ಮಾಡಿದ ತಪ್ಪು ಅರಿವಾಯಿತು. ತಮ್ಮ ಎದುರಿಗೆ ನಿಂತಿರೋದು ತಿರುನಾವಕರ್ಸರೇ ಸಾಕ್ಷಾತ್ತಾಗಿ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ನೋಡೇ ಇಲ್ಲ ತಿರುನಾವಕರ್ಸರನ್ನ, ಅವರ ಹೆಸರನ್ನು ಕೇಳಿ ಪ್ರಸಿದ್ಧರಾಗಿರೋವರ ಹೆಸರಿನಲ್ಲೇ ಗುರು, ತನ್ನ ಪರಮ ಗುರು ಅಂತ ತಿಳ್ಕೊಂಡು ಇಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಇವಾಗ ಆ ತಿರುನಾವಕರ್ಸರು ನೋಡಿದಾಗ ತಾನು ಮಾಡಿದ ತಪ್ಪನ್ನೆಲ್ಲ ಅರ್ಥವಾಗಿ ಅದೇ ಸಮಯದಲ್ಲಿ ಎದುರಿಗೆ ಸಾಕ್ಷಾತ್ ಗುರುಬ್ರಹ್ಮ ಬಂದಿದ್ದಾರೆ ಅಂತ ಕೈ ಜೋಡಿಸಿದವ್ರಿಗೆ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಹೇಳಿದ್ದೆಲ್ಲ ತಪ್ಪು ಸ್ವಾಮಿ, ನಿಮ್ಮನ್ನು ನಿಂದಿಸಿಬಿಟ್ಟಿದ್ದೇನೆ, ನನ್ನ ಖಂಡಿತವಾಗಿ ತಾವು ಕ್ಷಮಿಸಬೇಕು. ತಿರುನಾವಕರ್ಸು ನೀವೇ ಅನ್ನೋದು ಗೊತ್ತಾಗಲಿಲ್ಲ, ಬಹಳ ಕೆಟ್ಟ ಭಾಷೆಗಳಿಂದ ನಿಂದಿಸಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿದ್ದರು. ತಿರುನಾವಕರ್ಸರು ಅಷ್ಟೇ ದಯಾಪುರುಷರಾಗಿ, ಏನು ತಪ್ಪಿಲ್ಲಪ್ಪ, ಅದರಿಂದ ಏನಿಲ್ಲ ಅಂತ ಹೇಳಿದಾಗ ನಮ್ಮ ಅಪ್ಪುದೇವರುಗಳು ಮುಂದೆ ಹೇಳಿದರು, ನೋಡಿ ಸ್ವಾಮಿ, ನನಗೆ ತಿರುನಾವುಕರ್ಸರೇ ದೈವ, ಭಗವಂತ ಬೇರೆ ಅಲ್ಲ, ತಿರುನಾವುಕರ್ಸರು ಬೇರೆ ಅಲ್ಲ, ಗುರು ರೂಪದಲ್ಲಿದ್ದಾರೆ ನೋಡಿ. ಅದರಿಂದ ನಮ್ಮ ಮನೆಯಲ್ಲಿ ಎಲ್ಲನೂ ತಿರುನಾವುಕರ್ಸೆ, ನೀವು ಅಲ್ಲಿ ನೋಡಿದರೆ ಅನ್ನ ಛತ್ರ ತಣ್ಣೀರು ಪಂದಲ್ಲಿ ಎಲ್ಲ ತಿರುನಾವುಕರ್ಸರು ನಮ್ಮ ಮನೆಯಲ್ಲಿ ಕೂಡ. ಹಾಗೂ ಅಲ್ಲಿದ್ದಾಳಲ್ಲ ನನ್ನ ಪತ್ನಿ, ಅವಳ ಹೆಸರೂ ತಿರುನಾವುಕರ್ಸಿ. ನನ್ನ ದೊಡ್ಡ ಮಗ ಇದ್ದಾನಲ್ಲ, ಹಿರಿಯ ಮಗ, ಅವನು ಹಿರಿಯ ತಿರುನಾವುಕರ್ಸು, ಎರಡನೇವನು ಹಿರಿಯ ತಿರುನಾವುಕರ್ಸರು. ಆಮೇಲೆ ಅಲ್ಲಿ ಕಟ್ಟಿದ್ದೀವಲ್ಲ ಗೋಮಾತೆ ಅಲ್ಲಿದೆ ನೋಡಿ, ಅದೂ ತಿರುನಾವುಕರ್ಸೆ. ಹೀಗೆ ನನ್ನ ಮನೆ ಮನಸ್ಸು ಎಲ್ಲವೂ ತಿರುನಾವುಕರ್ಸೆ ಅಂತ ವಿವರಿಸಿದಾಗ ಇವರಿಗೆ ಅತ್ಯಂತ ಸಂತೋಷವಾಯಿತು. ತಿರುನಾವುಕರ್ಸರಿಗೆ ಆಹಾ ಹಾ ಹಾ, ಎಂಥ ಭಕ್ತನೇಯ ನೀನು ಅಂತ ಹೇಳಿದ್ರು. ಆವಾಗ ಅಪ್ಪುದೇವರುಗಳು ಹೇಳಿದ್ರು, ಸ್ವಾಮಿ ನೀವು ಬಂದಿದ್ದು ನನಗೆ ಪರಮಭಾಗ್ಯ, ಈ ದಿವಸ ತಾವಿಲ್ಲೇ ಇದ್ದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಇಲ್ಲೇ ಭೋಜನ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಸಂತೋಷದಿಂದ ತಿರುನಾವುಕರ್ಸರು ಒಪ್ಪಿ, ಸರಿಪ್ಪ ನಾನು ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ, ಆಮೇಲೆ ಊಟ ಮಾಡೋಣ, ಆತಿಥ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದರು. ಇವರಿಗೆ ಮನೆಯಲ್ಲಿ ಇವರ ಪತ್ನಿ ಮಕ್ಕಳು ಎಲ್ರಿಗೂ ಪರಮ ಸಂತೋಷವಾಗಿಬಿಟ್ಟಿದೆ, ಸಾಕ್ಷಾತ್ ನಮ್ಮ ಗುರುಗಳು ಬಂದುಬಿಟ್ಟಿದ್ದಾರಲ್ಲ, ಆಹಾ ನಾವು ಎಂಥ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ತ್ವರಿತವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಆ ತಾಯಿ ತಿರುನಾವುಕರ್ಸಿ ಆಕೆ ಮಗನಿಗೆ ಹೇಳಿದ್ರು, ಹಿರಿಯ ತಿರುನಾವುಕರ್ಸು ದೊಡ್ಡ ಮಗನಿಗೆ ಹೇಳಿದ್ರು, ಅಪ್ಪ ನಮ್ಮನೆಗೆ ಬಹಳ ಮಹಾತ್ಮರು ಬಂದಿದ್ದಾರೆ, ಅವರು ಊಟಕ್ಕೋಸ್ಕರ ಒಂದು ಒಳ್ಳೆಯ ಬಾಳೆ ಎಲೆ, ಫಸ್ಟ್ ಕ್ಲಾಸ್ ಆಗಿರೋ ಬಾಳೆ ಎಲೆ ಒಂದು ತಗೊಂಡು ಬಾ, ನಮ್ಮನೆ ಹಿತ್ತಲಿನಲ್ಲಿ ಬಾಳೆ ತೋಟ ಇದೆಯಲ್ಲ, ಅಲ್ಲಿಂದ ತಗೊಂಬಾ ಅಂತ ಮಗನನ್ನು ಕಳಿಸಿದ್ರು. ಮಗನಿಗೆ ಅದಕ್ಕೆ ಅಂತ ಹೆಚ್ಚು ಸಂತೋಷ, ನಮ್ಮನೆ ಗುರುಗಳು ಬಂದುಬಿಟ್ಟಿದ್ದಾರೆ ಅಂತ ಆ ಸಂತೋಷ ಹೇಳೋಕ್ಕಾಗೋದು, ಅವನು ಅಂಥ ಭಕ್ತನೇ. ಹೋದ ಬಾಳೆ ಎಲೆ ಕೀಳೋಕ್ಕೆ ಪ್ರಯತ್ನ ಮಾಡಿ ಒಂದು ಬಾಳೆ ಎಲೆನ ಕತ್ತರಿಸಿ ತಗೊಂಡ. ಆಗ ಏನಾಯಿತು ಅಂದರೆ ಆ ಬಾಳೆ ಇದರಲ್ಲಿ ಒಂದು ನಾಗದ ಹಾವಿತ್ತು, ಅದು ಈತನನ್ನು ಕಚ್ಚಿಬಿಡ್ತು, ಈ ಹುಡುಗನ್ನ ಕಚ್ಚಿಬಿಟ್ಟ ತಕ್ಷಣ ಬಹಳವಾದ ನೋವು. ಆ ನೋವಿನಿಂದ ಆದರೆ ಗುರುಗಳು ಊಟಕ್ಕೆ ಬರ್ತಾ ಇದ್ದಾರೆ, ಆ ಇದು ಅದು ತಪ್ಪಬಾರದು, ಅವರಿಗೇನೂ ತಪ್ಪಬಾರದು, ಎಲ್ಲ ಸಂತೋಷವಾಗಿ ನಡೀಬೇಕು ಅಂತ ಹೇಳಿ ಆ ಬಾಳೆ ಎಲೆಯನ್ನು ಕೈನಲ್ಲಿ ಹಿಡ್ಕೊಂಡು ಅಮಾಂತ ಓಡಿ ಬಂದು ತನ್ನ ತಾಯಿಯವ್ರ ಕೈಲಿ ಕೊಟ್ಟ, ಅಲ್ಲೇ ಬಿದ್ದುಬಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ, ಗುರುಗಳಿಗೆ ಎಂಥದ್ದು ಲೋಪವಾಗಬಾರ್ದು, ಒಳ್ಳೆಯ ಎಲೆ ಸಿ ತಾಯಿ ನೋಡಿದ್ರು ಒಳ್ಳೆಯ ಎಲೆಯನ್ನು ತಂದಿದ್ದಾನೆ, ಆದರೆ ಹಾವು ಕಚ್ಚಿ ಬಿದ್ದಿದ್ದಾನೆ, ಬಿದ್ದದ್ದೇನು ಅಲ್ಲೇ ಮೃತನಾಗ್ಬಿಟ್ಟ. ಈ ಹೇಗಿರಬಹುದು ಆ ತಂದೆ ತಾಯಿಗಳಿಗೆ ಆ ದುಃಖ ಹೇಗಿರಬಹುದು, ಅಲ್ಲಿ ನೋಡಿದ್ರೆ ಗುರುಗಳು ಬರ್ತಾ ಇದ್ದಾರೆ ಇವಾಗ. ಸೊ ಅವರಿಬ್ಬರು ಹೀಗೆ ನಿಶ್ಚಯ ಮಾಡಿದ್ರು, ನಮಗೆ ಗುರುಗಳು ಬಂದಿರೋದು ಬಹಳ ಮುಖ್ಯವಾದ ಒಂದು ಭಾಗ್ಯ, ಈ ಇದನ್ನು ಸಂದರ್ಭವನ್ನು ನಾವು ಕಳ್ಕೊಳ್ಬಾರ್ದು, ಆದ್ದರಿಂದ ಇದನ್ನು ಸದುದ್ದೇಶ ಪಡಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಈ ಮಗನ ಶರೀರವನ್ನು ಮನೆ ಹಿಂದುಗಡೆ ಒಂದು ಶಾಪಿನಲ್ಲಿ ಸುತ್ತಿಟ್ಟು ಒಂದು ಕಡೆ ಇಟ್ಟುಬಿಟ್ರು, ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟುಬಿಟ್ಟು ತಮ್ಮ ಮುಂದಿನ ಕೆಲಸವನ್ನೆಲ್ಲ ಎಷ್ಟೇ ದುಃಖವಿದ್ದರೂ ಕೂಡ ಅದರನ್ನು ಅಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬಾಗಿಲಿನಲ್ಲಿ ತಿರುನಾವುಕರ್ಸರು ಬಂದರು, ಬನ್ನಿ ಸ್ವಾಮಿ ಒಳಗೆ ಬನ್ನಿ ಅಂತ ಹೇಳಿ ಅವರನ್ನೆಲ್ಲ ಯಥಾ ಪ್ರಕಾರ ಸ್ವಾಗತಿಸಿ ಕೂಡಿಸಿ ಊಟಕ್ಕೆ ಎಲೆಯನ್ನು ಹಾಕಿದ್ರು, ಎಲೆಯನ್ನೆಲ್ಲ ಬಡಿಸಿದರು, ಎಲ್ಲ ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ, ತಯಾರಿಸಿದ್ದಾರೆ, ಅಡುಗೆಯೆಲ್ಲ ಬಡಿಸಿದರು, ಅವರು ಕೂತ್ಕೊಂಡ್ರು ಊಟಕ್ಕೆ. ಆ ಸಮಯದಲ್ಲಿ ತಿರುನಾವುಕರ್ಸರು ಹೇಳಿದ್ರು, ಅಪ್ಪ ನಿಮ್ಮನೇಲಿ ಮಗ ಇದ್ದಾನಲ್ಲ, ಆತನನ್ನು ಕರಿ, ನನ್ನ ಜೊತೆಯಲ್ಲಿ ಊಟ ಮಾಡಲಿ ಅಂತ ಕರೆದರು. ದುಃಖ ತಾಳಲಾರದು ಈ ತಂದೆಗೆ, ಅಪ್ಪುದಿಗೆ ದುಃಖ ತಡೆಯಲಾರದು. ಆದರೂ ಅದನ್ನು ಹಾಗೇ ಅಡಗಿಸಿಕೊಂಡು ಹೀಗೆ ಹೇಳಿದರು, ತಿರುನಾವುಕ್ಕರಸರೇ ಗುರುಗಳೇ, ಅವನು ಇವಾಗ ಬರೋ ಸ್ಥಿತಿಯಲ್ಲಿಲ್ಲ, ಅವನು ಬರಲಾರದಂಥ ಸ್ಥಿತಿಯಲ್ಲಿ ನಿಷ್ಪ್ರಯೋಜಕನಾಗಿ ಇದ್ದಾನೆ ಅಂತ. ಈ ವಾಕ್ಯ ಹೀಗೆ ಇದೆ, ಅವನು ಹೀಗೆ ಬರಲಾರ ನಿಷ್ಪ್ರಯೋಜಕನಾಗಿದ್ದಾನೆ ಅಂತಲೇ ಹೇಳಿದರು, ಹೀಗೆ ಹೇಳಲ್ಪಟ್ಟಿದೆ. ಇದನ್ನು ನೋಡಿದ್ರು ತಿರುನಾವುಕ್ಕರಸರು, ಏನು ಬರಲಾರನೆ, ಹಾಗಂದ್ರೇನಪ್ಪ ಅರ್ಥ, ನಿಮ್ಮ ಮುಖದಲ್ಲೂ ಕೂಡ ಒಂದು ಕಲೆಯೇ ಇಲ್ಲ, ದುಃಖಿತರಾದಂತೆ ದುಃಖವನ್ನೇನೋ ಅಡಗಿಸ್ಕೊಂಡಂತೆ ಕಾಣಿಸ್ತಾ ಇದೆ, ಖಂಡಿತವಾಗಿ ಏನೋ ನನ್ನಿಂದ ಮರೆಮಾಚ್ತಾ ಇದ್ದೀರಿ, ಏನು ಆಗಿದೆ ಹೇಳಿ ಅಂತ ಬಹಳ ಒತ್ತಾಯಪಡಿಸಿದ್ರು. ಆಗ ಗಂಡ ಹೆಂಡತಿ ಇಬ್ಬರೂ ಹೇಳಿದರು, ಈ ರೀತಿ ಆಗೋಯಿತು, ಬಾಳೆ ಎಲೆ ತರುವಾಗ ಹಾವು ಕಚ್ಚಿ ಮೃದುನಾಗಿದ್ದಾನೆ ನಮ್ಮ ಮಗ. ಆಗ ತಿರುನಾವುಕ್ಕರಸರು ಹೇಳಿದರು, ಇಷ್ಟು ದುಃಖವನ್ನು ಮನಸ್ಸಿನಲ್ಲಿ ಹುದುಗಿಸಿಕೊಂಡು ನನಗೆ ಊಟ ಹಾಕ್ತಿದ್ದೀರಾ, ಏನು ನಿಮ್ಮ ಭಕ್ತಿ ನನ್ನಲ್ಲಿ, ಆದರೂ ಕೂಡ ಇದು ಸರಿಯಿಲ್ಲ, ಬನ್ನಿ ಮಗುವನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನದ ಬಾಗಿಲಿನಲ್ಲೇ ಆ ಮಗುವಿನ ಶರೀರವನ್ನು ಅಲ್ಲಿಟ್ಟರು. ಎಲ್ಲರೂ ದೇವಸ್ಥಾನದೊಳಕ್ಕೆ ಹೋದರು, ಎಲ್ಲರೂ ಧ್ಯಾನ ಮಾಡ್ತಾಯಿದ್ದಾರೆ ಭಗವಂತನನ್ನು. ನಮ್ಮ ತಿರುನಾವುಕ್ಕರಸರು ಕೂಡ ಆಗ ಭಗವಂತನ ಮುಂದೆ ನಿಂತು ಬಹಳ ಭಕ್ತಿಯಿಂದ ಈ ಪರಿಹವನ್ನು ರಚಿಸಿ ಹಾಡಿದರು. ಈ ಪದಿಹ ಇವರು ಹಾಡಿದಾರಲ್ಲ, ಇದರಲ್ಲಿ ಒಂದು ಚಮತ್ಕಾರವಿದೆ. ಇವರು 10 ಸ್ಟ್ಯಾಂಜಾ ಇರೋ ಪದಿಹ ಹಾಡಿದ್ದಾರೆ. ಈ ಪದಿಹದಲ್ಲಿ ಏನು ವಿಶೇಷ ಅಂತಂದರೆ, ಮೊದಲನೇ ಸ್ಟ್ಯಾಂಜಾನಲ್ಲಿ ಸಂಖ್ಯೆ 1 ಉಪಯೋಗಿಸ್ಕೊಂಡು ಆ ಶಿವನನ್ನು ವರ್ಣಿಸುವುದು, 2ನೇ ಸ್ಟ್ಯಾಂಜಾದಲ್ಲಿ ಸಂಖ್ಯೆ 2 ಉಪಯೋಗಿಸ್ಕೊಂಡು ಮತ್ತೆ ಶಿವನನ್ನು ವರ್ಣಿಸುವುದು, ಹೀಗೆ 10 ಸ್ಟ್ಯಾನ್ಸಾಗಳನ್ನು ಹಾಡಿದ್ರು. ಅದನ್ನು 1 2 ಕಲಾಂ ಅಂತ ವಿವರಿಸ್ತಾರೆ. ಇದು ಬಹಳ ಮುಖ್ಯವಾದ ಪದಿಹವಾದ್ದರಿಂದ ನಾನು ಒಂದು ಮಾದರಿಗಾಗಿ 1-2 ಪದಿಹಗಳನ್ನು ನಿಮಗೆ ಮುಂದೆ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅವರು ಹಾಡಿದ ಮೊದಲನೆಯ ಪದ್ಯ ಹೀಗಿದೆ, ಮಾಯಾ ಮಾಡುಗಳ ರಾಗದಲ್ಲಿ ಇದೆ, ಹೀಗಿದೆ ನೋಡಿ. ಕಾಮವ ಸಿಂದೈ ಉಯರ್ವರೇ

தலை பத்து கோலாமடியார் செயகை தானே. ಅಂದರೆ ಹತ್ತನೇ ಪದ್ಯದಲ್ಲಿ ಈ ವಿವರಣೆ, ಶಿವನ ತಲೆ ಮೇಲೆ ಐದು ಹೆಡೆಯ ಹಾವುಗಳು, ಹಾವಿದೆ, ಐದು ತಲೆಯ ಹಾವು, ಅದರಲ್ಲಿ ಆ ಹಾವಿಗೆ ಹಲ್ಲೆಷ್ಟು, ಕಣ್ಣೆಷ್ಟು, ಹತ್ತು ಹತ್ತು, ಕಣ್ಣು ಹತ್ತು, ಹಲ್ಲು ಹತ್ತು. ನಂತರ ರಾವಣನು ತಲೆ ಹತ್ತು ತಲೆ ಇದೆಯಲ್ಲ, ಆ ತಲೆಯನ್ನು ತುಳಿದು ಅವನು ಬಹಳ ದುಷ್ಟ ಅಲ್ಲ, ತಕರಾರು ಮನುಷ್ಯ, ತಕರಾರು ರಾಕ್ಷಸ, ಅದರಿಂದ ಅವನ ಅಹಂಕಾರವನ್ನು ನಡೆಸೋದಕ್ಕೆ, ಅಡಗಿಸುವುದಕ್ಕೆ ಆ ತಲೆಯನ್ನು ಅದಿಮಿದುವನು ಅಂತ. ಮತ್ತೆ ತನ್ನನ್ನು ಭಜಿಸುವವರು, ಭಕ್ತಿ ಮಾಡಿ ಪ್ರೀತಿಸುವವರು, ಹಾಡುವವರು, ಇಂಥವರೆಲ್ಲ ಹೇಗಾಗ್ತಾರೆ ಅಂದರೆ ಅವರಿಗೆ ದಶಗುಣಗಳು ಉಂಟಾಗುತ್ತಂತೆ. ಅವರು ಪ್ರಾರ್ಥಿಸುವಾಗ ತನ್ನ ಭಕ್ತರು, ಅತಿಯಾದ ಭಕ್ತರು ಅತಿ ಭಕ್ತಿಯಿಂದ ಇದು ಮಾಡಿದ್ರೆ ಒಂದು ಆವೇಶಕ್ಕೊಳಗಾಗಿ ಅವರ ಶರೀರವು ದಶಗುಣಗಳನ್ನು ಒಳಗೊಂಡ ಒಂದು ಪ್ರಕ್ರಿಯೆಯನ್ನು ತೋರಿಸುತ್ತೆ. ಏನದು ಅಂದರೆ ಅವರ ಮೈಯಲ್ಲಿ ನಡುಕ ಬರುವುದು, ಆ ಭಕ್ತಿಯ ಉದ್ವೇಗಕ್ಕೆ ನಡುಕು ಬರುವುದು, ರೋಮಾಂಚನವಾಗುವುದು ಇತ್ಯಾದಿ ಕ್ರಿಯೆಗಳೆಲ್ಲ ಉಂಟಾಗತ್ತೆ ಅಂತ ಈ ಪರಿಗ್ರಹವನ್ನು ನಮ್ಮ ತಿರುನಾವುಕರ್ಸರು ಹಾಡಿ ಮುಗಿಸ್ತಾರೆ. ಹಾಡಿ ಮುಗಿಸಿದ ಕೂಡಲೇ ಏನಾಗುತ್ತೆ, ಆ ಹುಡುಗ ಅಲ್ಲಿತ್ತ ಇದನ್ನೆಲ್ಲ ಅವನು ಏನೂ ಆಗಲಿಲ್ಲ ಅನ್ನೋ ಥರ ನಿದ್ದೆಯಿಂದ ಎದ್ದು ಬರುವ ಥರ ಓಡಿ ಬಂದ. ಓಡಿ ಬಂದು ಎಲ್ಲರನ್ನೂ ತಂಬಿಕೊಂಡ. ಎಲ್ರಿಗೂ ಅಲ್ಲಿ ದೇವಸ್ಥಾನದಲ್ಲಿ ನೆರೆದಿದ್ದವರಿಗೆಲ್ಲ ಪರಮಾಶ್ಚರ್ಯವಾಗೋಯ್ತು, ಎಂಥ ಮಹನೀಯರು ಬಂದು ಇಂಥ ಕೆಲಸ ಮಾಡಿದಾರಲ್ಲ, ಹಾವು ಕಡಿದವನು ಬದುಕು ಬರುವುದು ಅಂದರೆ ಏನು ಅಂತ ಎಲ್ರಿಗೂ ಸಂತೋಷವಾಯಿತು. ಇವರ ತಂದೆಯವರಿಗೂ ತಾಯಿಯವರಿಗೂ, ಈ ಹುಡುಗನ ತಂದೆ ತಾಯಿ ಅಪ್ಪೂದಿಯಡಿಗಳು ಅವರು ತಿರುನಾವುಕರಿಸಿದ್ರು ಸಂತೋಷವಾದರೂ ಸಹ ಒಂದು ದೊಡ್ಡ ವ್ಯಥೆಯೇ ಮನಸ್ಸಿನಲ್ಲಿತ್ತು. ಯಾಕೆ ವ್ಯಥೆ, ಯಾಕೆ ವ್ಯಥೆ ಇರಬೇಕು, ಮಗನ ಹುಟ್ಟು ಬಂದುಬಿಟ್ನಲ್ಲ, ಮತ್ತೆ ಪ್ರಾಣ ಸಮೇತ ಇದ್ದಾನಲ್ಲ, ಅವ್ರದ್ದು ತಮ್ಮ ಗುರುಗಳಿಗೆ ಊಟ ಕೊಡುವುದರಲ್ಲಿ ಬಹಳ ತಡವಾಗೋಯ್ತಲ್ಲ, ಎಷ್ಟು ಹಿಂಸೆ ಪಟ್ಟಿರಬಹುದು ಅವರು, ಅವರು ಊಟ ಇಲ್ಲದೆ ಇಷ್ಟು ಕಷ್ಟಪಡಿಸ್ಬಿಟ್ಟುವಲ್ಲ, ಅವರಿಗೆ ತೊಂದರೆ ಕೊಟ್ಟುಬಿಟ್ಟುವಲ್ಲ ಅಂತ ಇವರಿಗೆ ಮನಸ್ಸಿನಲ್ಲಿ ಕೊರತೆ, ಬಾಧೆ, ಮನಸ್ಸಲ್ಲಿ ಬಾಧೆ. ಸ್ವಾಮಿಯೇ ನಿಮಗೆ ಊಟಕ್ಕೆ ತಪ್ಪಾಗು ತಡವಾಗಿ ಹೋಯಿತು, ಅದರಿಂದ ನಮಗೆ ಮನಸ್ಸಿಗೆ ಬಹಳ ವೇದನೆಯಾಗಿದೆ, ಬನ್ನಿ ಹೋಗೋಣ ಅಂತ. ಆ ವೇದನೆಯಲ್ಲಿ ಕೂಡ ಆದರೆ ಸಂತೋಷವೂ ಇದೆ, ಮಗ ಬಂದಿದ್ದಾನೆ ಅಂತ ಸಂತೋಷವಿದೆ, ತಡವಾಗಿ ಹೋಯ್ತಲ್ಲ, ಗುರುಗಳಿಗೆ ತಡವಾಗಿ ಹೋಯ್ತಲ್ಲ ಅಂತ ವ್ಯಥೆ ಇದೆ. ಎಲ್ಲರೂ ಮನೆಗೆ ಹೋದರು, ಇವರ ಆತಿಥ್ಯವನ್ನು ಅವರು ಸ್ವೀಕರಿಸಿದ್ರು. ಸರಿ, ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಗುರುಗಳಿಗೆ ಆನಂದ, ಇಂತಹ ಒಬ್ಬ ಶಿಷ್ಯ ನನಗಿದ್ದಾನಲ್ಲ, ನನ್ನನ್ನು ಕಂಡೇ ಇಲ್ಲ, ಕಂಡಿಲ್ಲದೇ ಇರುವಂಥ ನನ್ನನ್ನು ಈ ತರಹ ಭಕ್ತಿಯಿಂದ ಪೂಜಿಸ್ತಾ ಇದ್ದಾನಲ್ಲ, ಎಂಥ ಮಹಾತ್ಮ ಈತ ಅಂತ ತಿರುನಾವುಕರ್ಸರಿಗೆ ಸಂತೋಷ. ನಮ್ಮ ಮನೆಗೆ ನಮ್ಮ ಗುರುಗಳು, ಗುರುಗಳಿಗಿಂತ ಹೆಚ್ಚಿನವರು ಇಲ್ವಲ್ಲ, ಇಂಥ ಗುರುಗಳು ಬಂದು ಅನುಗ್ರಹ ಮಾಡಿಬಿಟ್ರಲ್ಲ ಅಂತ ಅಪ್ಪೂರಿ ಅಡಿಗಳವರಿಗೆ ಎಲ್ಲ ಸಂತೋಷ, ಸಂತೋಷದಿಂದ ಇದ್ದಾರೆ. ಆಗ ಇವರ ಚರಿತ್ರೆ ನಾನು ಹೇಳ್ತಾ ಇದ್ದೇನೆ, ಅಪ್ಪೂರಿ ಅಡಿಗಳವರ ಚರಿತ್ರೆ ನಾನು ಹೇಳ್ತಾ ಇರೋದು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರು ವಿವರಣೆ ಏನು ಕೊಟ್ಟಿದ್ದಾರೆ ಅಂದರೆ, ಒರು ನಂಬಿ ಅಪ್ಪೂರಿ ಅಡಿಯಾರ್ಕು ಅಡಿ ಏನು ಅಂತ ಹೇಳಿದ್ದಾರೆ ಸುಂದರಮೂರ್ತಿನಾರು. ಇದರ ಅರ್ಥ ಏನಿಲ್ಲ, ಅಪ್ಪೂರಿ ಅಡಿಯಾರ್ ಅನ್ನೋರು ಅವರ ಶರಣರ ಶರಣರಿಗೆ ನಾನು ದಾಸನು ಅಂತ ಅಷ್ಟು ಮಾತ್ರ ಅರ್ಥ. ಸರಿ, ಇವರೆಲ್ಲ ಸಂತೋಷವಾಗಿ ಇಲ್ಲಿರುವಾಗ ಈ ಪರಿಹದ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಪರಿಹವನ್ನು ಈಗಲೂ ಜನಗಳು ನಂಬುತ್ತಾರೆ, ಹಾವು ಕಡಿದು ಮೃತರಾಗಿದ್ದರೂ ಕೂಡ ಈ ಪರಿಹವನ್ನು ಭಕ್ತಿಯಿಂದ ಶಿವಸನ್ನಿಧಿಯಲ್ಲಿ ಹಾಡಿದ್ರೆ ಆತ ಹಾವು ಕಡಿದು ಮೃತರಾದರು ಅಂತ ಅಂದ್ಕೊಂಡಿರೋರು ಪುನಃ ಜೀವಕ್ಕೆ ವಾಪಸ್ ಬರ್ತಾರೆ ಅಂತ ಈಗಲೂ ನಂಬಿಕೆ ಇದೆ. ಎಷ್ಟೋ ಕಡೆ ಅದು ಫಲಿಸಿದೆ ಅಂತ ಕೂಡ ಒಂದು ವದಂತಿ ಇದೆ. ಇದು ಈ ಶ್ಲೋಕದ ಪರಿಹದ ಹಿರಿಮೆಯನ್ನು ಕೂಡ ಹೇಳುತ್ತೆ. ಹೀಗೆ ಸಂತೋಷದಿಂದ ಅಪ್ಪೂದಿಯಡಿಗಳು ಮತ್ತು ತಿರುನಾವುಕರ್ಸರು ಆ ಊರಿನಲ್ಲಿ ಸಂತೋಷದಿಂದ ಸ್ವಲ್ಪ ದಿವಸ ವಾಸ ಮಾಡ್ತಾ ಇದ್ದರು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರಿಗೆ ಬಿಡೋದಕ್ಕೆ ಸಾಧ್ಯವಿಲ್ಲ, ಇರೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ
ಒಂದು ದಿವಸ ಹೇಳಿದ್ರು, ನಾನು ಮುಂದಿನ ಊರಿಗೆ ಹೋಗಬೇಕಪ್ಪ ಅಂತ ಪೂರಿ ಅಡಿಯವರವರಿಗೆ ತಿರುನಾವುಕರ್ಸ್ ಹೇಳಿದ್ರು. ಅವರಿಗೆ ಇವರನ್ನು ಕಳಿಸ್ಕೊಡೋಕ್ಕೆ ಇಷ್ಟವೇ ಇಲ್ಲ, ತಿರುನಾವುಕರ್ಸ್ರಿಗೂ ಇವರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಹೀಗೆ ಇವರ ಚರಿತ್ರೆ ನಡೆಯಿತು. ಈ ಅಪ್ಪೂದಿ ಅಡಿಯರವರು ತಮ್ಮ ಗುರುಭಕ್ತಿಯಿಂದಲೇ ಪರಮಾತ್ಮನ ಅನುಗ್ರಹವನ್ನು ಪಡೆದಿರುವಂಥ ಒಂದು ಆ ಥರ ಹೇಳಲ್ಪಟ್ಟಿದೆ. ಇವರ ಗುರುಭಕ್ತಿಯೇ ಶಿವನ ಭಕ್ತಿಯಾಗಿ ಶಿವನ ಅನುಗ್ರಹಕ್ಕೆ ಪಾತ್ರವಾದರು ಅಂತ ಹೇಳಲ್ಪಟ್ಟಿದೆ. ಕೊನೆಗೆ ತಿಂಗಳೂರಿಂದ ಇವರು ಮುಂದಕ್ಕೆ ಹೊರಟರು. ತಿರುನಾವುಕರ್ಸರು ತಿರುಪ್ಪಣ್ಣಮ್ ಅನ್ನೋ ಮುಂದಿನ ಊರಿಗೆ ಬಂದರು ನಮ್ಮ ತಿರುನಾವುಕರ್ಸರು. ಆ ಊರಿನಲ್ಲಿ ಈಶ್ವರನ ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಇರುವ ಈಶ್ವರನ ಹೆಸರು ಆಪತ್ ಸಹಾಯರ್ ಅಂತ, ಅಂಬಿಕೆಯ ಹೆಸರು ಸುಂದರನಾಯಕಿ ಅಂತ. ಇವರಿಗೆ ಆ ಊರಿನಲ್ಲಿ ಹೋದ ಮೇಲೆ ಒಂದು ಥರ ಮನೋಭಾವ ಚೇಂಜ್ ಆಯಿತು. ಏನು ಚೇಂಜ್ ಆಯಿತು ಅಂದರೆ, ಆ ಈಶ್ವರನಲ್ಲಿ ತಾನು ಒಬ್ಬ ಮದುವೆ ಹೆಣ್ಣು, ಈಶ್ವರನು ತನ್ನನ್ನು ಮಾಡಿ ಮದುವೆ ಮಾಡಿಕೊಳ್ಳಬೇಕಾದಂಥ ವರ ಅನ್ನೋ ಭಾವನೆ, ಈ ರೀತಿಯ ನಾಯಕ ನಾಯಕಿ ಭಾವನೆಯಲ್ಲಿ ತನ್ನನ್ನು ಅನುಗ್ರಹಿಸಬೇಕಪ್ಪ ನೀ ಈಶ್ವರ ಅಂತ ಹೇಳಿ ಪದ್ಯವನ್ನು ಹಾಡಿ ಆಪತ್ ಸಹಾಯರ್ ಮತ್ತು ಸುಂದರ ನಾಯಕಿ ಇವರನ್ನು ಪ್ರಾರ್ಥಿಸಿಕೊಂಡರು. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ, ಈ ದೇವಸ್ಥಾನದ ಬಗ್ಗೆ ಒಬ್ಬ ಹುಡುಗ, ಹಿಂದೆ ಒಬ್ಬ ಹುಡುಗ ಆತನಿಗೆ ಕನಸಿನಲ್ಲಿ ಯಮಧರ್ಮರಾಯ ಬಂದು ಹೆದರಿಸಿದ್ದಂತೆ, ಇನ್ನು 5 ದಿವಸದಲ್ಲಿ ನಿನ್ನ ಪ್ರಾಣ ತೆಗೀತೀನಿ ನಾನು ಅಂತ ಹೇಳಿದ ಹಾಗೆ ಕನಸು ಬಂದುಬಿಡ್ತಂತೆ. ಆಗ ಆ ಹುಡುಗ ಬಹಳ ಹೆದರಿ ಈ ಥರ ಯಮ ಬಂದು ಹೇಳ್ತಾ ಇದ್ದಾನಲ್ಲ ಅಂತ ತಕ್ಷಣ ಶಿವನ ಹತ್ರ ಹೋಗಿ ತಬ್ಬಿಕೊಂಡು ಪ್ರಾರ್ಥನೆ ಮಾಡಿದ. ಆ ಮಗನನ್ನು ಹುಡುಗನನ್ನು ಈ ಭಗವಂತ ಕಾಪಾಡ್ದ, ಆಪತ್ ಸಹಾಯ ಕಾಪಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಅಲ್ಲಿಂದ ಮುಂದೆ ನಮ್ಮ ತಿರುನಾವುಕರ್ಸರ್ ಅಪ್ಪರ್ ಅವರು ತಿರುವಾರೂರಿಗೆ ಬಂದರು. ತಿರುವಾರೂರಿನಲ್ಲಿ ತ್ಯಾಗೇಶ್ವರ ಸ್ವಾಮಿ, ತ್ಯಾಗರಾಜಸ್ವಾಮಿ ದೇವಸ್ಥಾನ. ದೇವಸ್ಥಾನ ನೋಡಿದ ತಕ್ಷಣವೇ ಇವರಿಗೆ ಮೈಮರೆತು ಬಿಟ್ಟರು, ಕುಣೀತಾ ಇದ್ದಾರೆ, ಹೊರಳಾಡ್ತಾ ಇದ್ದಾರೆ. ಆ ಥರ ಭಕ್ತಿ, ಆ ಅಂದವನ್ನು ನೋಡಿ ಇವರಿಗೆ ತಡೆಯೋಕ್ಕಾಗಲಿಲ್ಲ. ಆದರೆ ಮನಸ್ಸಿನಲ್ಲಿ ಅಳುಕಿದ್ದೇ ಇದೆ, ಜೈನ ಮತಕ್ಕೆ ಸೇರಿಬಿಟ್ನಲ್ಲ, ನನ್ನ ಸಮಯವನ್ನೆಲ್ಲ ವ್ಯರ್ಥ ಮಾಡಿ ಕಳೆದುಬಿಟ್ನಲ್ಲ. ಆ ಜೈನ ಮತಕ್ಕೆ ಸೇರದೇ ಇದ್ದಿದ್ದರೆ ಎಷ್ಟೋ ವರ್ಷಗಳು, 45 ವರ್ಷಗಳ ಮುಂಚೆಯೇ ನಾನು ಈಶ್ವರನ ಒಂದು ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದಲ್ಲ ಅಂತ ಇದ್ನಲ್ಲ ಅಂತ ಬಹಳ ಪಶ್ಚಾತ್ತಾಪಪಟ್ಟು ಪದಿಹವನ್ನು ಹಾಡಿದರು ತ್ಯಾಗರಾಜಸ್ವಾಮಿ ಸನ್ನಿಧಿಯಲ್ಲಿ. ಆಗ ಅವರಿಗೆ ಇನ್ನೊಬ್ಬ ಅಡಿಯಾರ್ಗಳ ಜ್ಞಾಪಕ ಬಂತು. ಅವರು ಹಿಂದೆ ಇದ್ದವರು, ಅವರ ಹೆಸರು ನಮಿನಂದಿ ಅಡಿಗಳ್ ಅಂತ. ಅವರು ಹಿಂದೆ ಇದ್ದವರು, ಅವರ ಬಗ್ಗೆ ಮಹಿಮೆ ಬಗ್ಗೆ ನೆನವು ಬಂತು. ಅವರ ಚರಿತ್ರೆಯನ್ನು ಇಲ್ಲಿ ಸ್ವಲ್ಪ ನಾವು ನೋಡಬಹುದು. ಆ ನಮಿನಂದಿ ಅಡಿಗಳ್ ಅನ್ನೋರು, ಅವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಅರುಣಂಬಿ ನಮಿನಂದಿ ಅಡಿಯಾರ್ಕು ಮಡಿಯೇನ್. ಅಂದರೆ ಅದೇ ತರಹ ನಮಿನಂದಿ ಅಡಿಗಳ್ ಅವರ ದಾಸರ ದಾಸನಿಗೆ ದಾಸನು ನಾನು ಅಂತ ಅರ್ಥ. ಇವರು ನಮಿನಂದಿ ಅಡಿಗಳ್ ಅನ್ನೋರು ಚೋಳರಾಜ್ಯದ ಯಮಪೆರೂರ್ ಅನ್ನೋ ಊರಿನಲ್ಲಿ ಅವತರಿಸಿ ಬ್ರಾಹ್ಮಣರಾಗಿದ್ದರು, ವಾಸ ಮಾಡ್ತಾಯಿದ್ರು. ಈ ಊರಿನಿಂದ ತಿರುವಾರೂರಿಗೆ ಒಂದು ನಡೆದರೆ 2.5 ಗಂಟೆ ಸಮಯ ಬೇಕಾಗತ್ತೆ. ಇವರು ಪ್ರತಿದಿನವೂ ಈ ಯಮತೆರೂರಿನಿಂದ ತಿರುವಾರೂರಿಗೆ ಹೋಗಿ ಅಲ್ಲಿ ಈಶ್ವರನನ್ನು ಭಜಿಸಿ ಪೂಜಿಸಿ ಪ್ರತಿದಿನ ಹೋಗಿ ಬಂದು ಸೇವೆ ಮಾಡ್ತಾಯಿದ್ರು. ಏನು 2.5 ಗಂಟೆ ನಡೆಯೋದು, ಹೋಗೋದು, ಬರೋದು, ಪ್ರತಿ ದಿವಸ ಹೀಗೆ ತಿರುವಾರೂರಿಗೆ ಹೋಗಿ ಬರ್ತಾಯಿದ್ರು. ಶಿವಾಗಮದ ಪ್ರಕಾರ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಒಂದು ಅತ್ಯುತ್ತಮವಾದ ಸೇವೆ ಅಂತ ಇವರಿಗೆ ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ್ರು, ಶಿವನ ದೇವಸ್ಥಾನದಲ್ಲಿ ದೀಪಗಳು ಹಚ್ಚಿಬಿಡೋಣ ಅಂತ ಸಾಯಂಕಾಲ ಬೇಗನೆ ಹೊರಟು ದೇವಸ್ಥಾನ ಕಡೆ ಹೋದರು. ದೇವಸ್ಥಾನದಲ್ಲಿ ಹೋದರೆ ದೀಪ ಹಚ್ಚೋಕ್ಕೆ ಅಲ್ಲಿ ಎಣ್ಣೆಯೇ ಇಲ್ಲ, ತುಪ್ಪವೂ ಇಲ್ಲ, ಏನೂ ಇಲ್ಲ ಅಂತಹ ದೇವಸ್ಥಾನ. ಸರಿ, ಇವರಿಗೆ ಅಯ್ಯೋ
ನಾವು ಈ ದೇವಸ್ಥಾನದಲ್ಲಿ ದೀಪ ಹಚ್ಚೋಕ್ಕೆ ಎಣ್ಣೆ ಇಲ್ವಲ್ಲ, ತುಪ್ಪವೂ ಇಲ್ವಲ್ಲ, ಏನೂ ಇಲ್ವಲ್ಲ, ಏನು ಮಾಡು ಅಂತ ಹೇಳಿ ಸಮಯ ಮೀರ್ತಾ ಇದೆ, ಸಂಜೆ ಸಮಯ ಆಗೋಗ್ಬಿಟ್ಟಿದೆ, ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಏನು ಮಾಡಿದ್ರು ಜಾಸ್ತಿ ದೂರ ಹೋಗೋ ಹಾಗಿಲ್ಲ. ಅದರಿಂದ ಹತ್ತಿರದಲ್ಲೇ ಒಂದು ಮನೆ ಇತ್ತು, ಆ ಮನೆ ಒಳಗೆ ಹೋಗ್ಬಿಟ್ಟು ಬಾಗಿಲು ತಟ್ಟಿ ಹೋಗಿ ಈ ರೀತಿ ಶಿವನಿಗೆ ದೀಪ ಹಚ್ಚಬೇಕು ದೇವಸ್ಥಾನದಲ್ಲಿ, ಆದ್ದರಿಂದ ಎಣ್ಣೆ ಅಥವಾ ತುಪ್ಪನ ಕೊಡಿ ಅಂತ ಕೇಳಿದ್ರು. ಪಾಪ ಇವ್ರಿಗೆ ಗೊತ್ತಿಲ್ಲ ಯಾವ ಮನೆಗೆ ಹೋಗಿ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ, ಕೇಳಿಬಿಟ್ರು. ಆ ಮನೆ ಅವ್ರು ಹೇಳಿದ್ರು, ನೋಡಪ್ಪ ನೀನು ಶಿವನಿಗೆ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕಾ, ದೀಪ ಹಚ್ಚಬೇಕಾ ನೀನು, ಹಚ್ಚು, ಯಾರು ಬೇಡ ಅಂತಾರೆ. ಆದರೆ ನಮ್ಮನೆಯಲ್ಲಿ ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ಲ, ಯಾವುದೂ ಇಲ್ಲ, ನಿನಗೆ ಹಾಗೆ ಹಚ್ಚಲೇಬೇಕು ಅಂತ ಇದ್ದರೆ ಅಲ್ಲಿ ನೋಡಿ ಕೊಳ ಇದೆಯಲ್ಲ, ಕೊಳದಲ್ಲಿ ಬೇಕಾದಷ್ಟು ನೀರಿದೆ, ನೀರಿಂದ ತಗೊಂಡು ಹೋಗಿ ಹಚ್ಚು ಅಂತ ಎಗತಾಳವಾಗಿ ಮಾತಾಡಿ ನಿಂದಿಸಿ ಬಾಗಿಲು ಹಾಕ್ಕೊಂಡು ಕಳಿಸ್ಬಿಟ್ರು. ಇದರಿಂದ ಇವರಿಗೆ ಬಹಳ ದುಃಖವಾಯಿತು. ಯಾಕೆ ದುಃಖವಾಯಿತು, ಅವರು ಹೀಗೆ ಹೇಳಿದ್ರಲ್ಲ ಅನ್ನೋದು ಒಂದು ಕಡೆ, ಆದರೆ ಇವತ್ತು ಶಿವನಿಗೆ ದೀಪ ಹಚ್ಚೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ವ್ಯಥೆ. ನೇರವಾಗಿ ಶಿವನ ಸನ್ನಿಧಿಗೆ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡಿದ್ರು, ನೋಡಪ್ಪ ಈ ರೀತಿ ದೀಪ ಹಚ್ಚೋಣ ಅಂತಂದರೆ ನೀರಿನಿಂದ ಹಚ್ಚು ಅಂತ ಹೀಗೆಲ್ಲ ಎಗತಾಳ ಮಾಡ್ತಾ ಇದ್ದಾರಲ್ಲ, ಏನು ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನ ಹೇಳಿದ, ಅವ್ರು ಹೇಳಿದ ಹಾಗೇನೆ ನೋಡು, ಕೊಳದಲ್ಲಿ ನೀರಿದೆ, ನನ್ನ ಪ್ರಾರ್ಥನೆ ಮಾಡಿ ಹೋಗಿ ನೀರು ತಗೊಂಬಂದು ದೀಪದ ಹಚ್ಚು ಎಲ್ಲ ಉರಿಯತ್ತೆ ಅಂತ ಹೇಳಿದ್ರು. ಅದೇ ಥರ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸುತ್ತಾ ಆ ಕೊಳದಿಂದ ಬೇಕಾದಷ್ಟು ನೀರು ತಂದು ಎಲ್ಲ ದೀಪಗಳು ಹಚ್ಚಿ ಎಣ್ಣೆಗೆ ಬದಲು ನೀರನ್ನು ಹಾಕಿ ಹಚ್ಚಿದರು. ಏನು ಆಶ್ಚರ್ಯ, ಎಣ್ಣೆಯಲ್ಲಿ ದೀಪ ತುಪ್ಪದಲ್ಲಿ ಹೇಗೆ ಉರಿಯುತ್ತಾ ಇತ್ತೋ ಅದಕ್ಕೆ ದ್ವಿಗುಣವಾಗಿ ಪ್ರಕಾಶಿಸ್ತಾ ಇದೆ ಎಲ್ಲ ದೀಪಗಳು. ಇದು ಎಲ್ರಿಗೂ ಗೊತ್ತಾಯಿತು. ಆ ಜೈನರ ಮನೆಗೆ ಹೋಗಿದ್ರಲ್ಲ ಅವರು ಜೈನರು, ಅವ್ರಿಗೂ ಗೊತ್ತಾಯಿತು. ಬಂದು ನೋಡ್ತಾ ಇದ್ದರೆ ಧಗ ಧಗ ಧಗ ಅಂತ ಉರಿಯುತ್ತಾ ಇದೆ ಎಲ್ಲ ದೀಪಗಳು. ತಕ್ಷಣ ಇವರ ಕಾಲಿಗೆ ಬಿದ್ದರು. ಸಾಲದ್ದಕ್ಕೆ ಆ ಊರಿನಲ್ಲಿದ್ದ ಜೈನರು ಎಲ್ಲರೂ ಕೂಡ ತಮ್ಮ ಮತವನ್ನು ತೊರೆದು ಶೈವಮತಕ್ಕೆ ಸೇರಿ ಶಿವಶರಣರಾದರು. ಈ ವಿಚಾರ ಆ ಚೋಳ ರಾಜ್ಯದ ರಾಜನಿಗೆ ಗೊತ್ತಾಯಿತು, ಇಂಥ ಮಹನೀಯರೇ ಇವರು ಅಂತ ಹೇಳಿ ತಕ್ಷಣವೇ ಅವರನ್ನು ಆ ದೇವಸ್ಥಾನದ ಮುಖ್ಯಾಧಿಕಾರಿಗಳನ್ನಾಗಿ ಮಾಡಿಬಿಟ್ರು. ಮುಖ್ಯ ಅಧಿಕಾರಿ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಅದು ಹೇಗೆ ಎಣ್ಣೆ ಇರಲಿಕ್ಕೆ ಸಾಧ್ಯವಿಲ್ಲ, ತಕ್ಷಣ ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ಅವರು ರಾಜ ಆಜ್ಞೆ ಮಾಡಿ ಇವರನ್ನು ಮುಖ್ಯಾಧಿಕಾರಿಗಳನ್ನು ಮಾಡಿದ ಮೇಲೆ ದೇವಸ್ಥಾನ ಚೆನ್ನಾಗಿ ವ್ಯವಸ್ಥಿತವಾಗಿ ನಡ್ಕೊಂಬರ್ತಾ ಇತ್ತು. ಆ ಊರಿನ ಹತ್ತಿರ ತಿರುವಣ್ಣಾಮಲೈಯನ್ನು ಹತ್ತಿರದಲ್ಲೇ ಒಂದು ಜಾಗ ಇದೆ, ಅಲ್ಲಿ ಪ್ರತಿ ವರ್ಷವೂ ಉತ್ಸವ ಆಗೋದು, ದೇವರ ಉತ್ಸವ. ಈ ವರ್ಷ ಏನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆಯಲ್ಲ, ಆದ್ದರಿಂದ ಅದು ರಾತ್ರಿ ಹೊತ್ತು ನಡೆಯುವ ಉತ್ಸವ, ಬಹಳ ವಿಜೃಂಭಣೆಯಿಂದ ಉತ್ಸವ ನಡೀತಾ ಇದೆ, ರಾತ್ರಿಯೆಲ್ಲ ನಡೆಯುತ್ತೆ. ಆ ಉತ್ಸವಕ್ಕೆ ಎಲ್ಲ ಜನಗಳು ಬಂದು ಸೇರ್ತಾರೆ, ಇಂಥವರು ಅಂಥವರು ಬೇರೆ ಜಾತಿ ಅದೆಲ್ಲ ಎಂಥದ್ದು ಇಲ್ಲ, ಎಲ್ಲರೂ ಬಂದು ದೇವರ ದರ್ಶನ ಮಾಡಬಹುದು. ಒಂದು ಸಂಭ್ರಮ ತಿರುಮಣಲಿಯನ್ನು ಇದರ

0: ಜಗಲಿ ಮೇಲೆ ಹಾಗೆಯೇ ಮಲಕ್ಕೊಂಡ್ರು. ಮಲಕ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತು, ಆಯಾಸವಾಗಿತ್ತು ಅಂತ ಕಾಣುತ್ತೆ, ನಿದ್ದೆ ಬಂದ್ಬಿಡ್ತು. ನಿದ್ದೆಯಲ್ಲಿ ಪರಮೇಶ್ವರ ಕಾಣಿಸ್ಕೊಂಡ. ಪರಮೇಶ್ವರ ಕಾಣಿಸ್ಕೊಂಡು, ಏನಪ್ಪ ಮೈಲಿಗೆ ಆಗೋಯ್ತಾ, ಅಲ್ಲಿದ್ದವರೆಲ್ಲ ಯಾರು ಅಂತ ಹೇಳ್ಕೊಂಡೆ. ಯಾರು ಅಲ್ಲ, ಎಲ್ಲ ನನ್ನ ಶಿವಗಣಗಳು ಅಲ್ಲಿದ್ದವರು. ಶಿವಗಣಗಳನ್ನು ತೆಗೆಸ್ಕೊಂಡ್ರೆ ಮೈಲಿಗೆ ಆಗತ್ತಾ ನಿನಗೆ? ಹೀಗೆ ಕನಸಿನಲ್ಲಿ ಪರಮೇಶ್ವರ ಹೇಳಿದ್ ಗೊತ್ತಾಯಿತು. ಓಹೋ, ನಾನು ತಪ್ಪು ಮಾಡ್ದಾಗ ಕಾಣಿಸ್ತೆ, ಶಿವಗಣಗಳಾ ಅಂತ ಇವರಿಗೆ ಕನಸಲ್ಲೇ ಅಂದ್ಕೊಂಡು. ಅದು ಇನ್ನೂ ಏನು ಹೇಳಿದ್ರು ಪರಮೇಶ್ವರ ಕನಸಿನಲ್ಲಿ, ನಾಳೆ ಬಾ ತಿರುವಾರವರಿಗೆ, ನಿನಗೆ ಇನ್ನೂ ಅನೇಕ ವಿಷಯಗಳು ತಿಳಿಯತ್ವೆ ಅಂತ ಹೇಳಿದರು. ಸರಿ, ಇವರು ಗಡಿಬಿಡಿಯಿಂದ ಎಚ್ಚರಗೊಂಡರು. ನೋಡಿದ್ರೆ ಬೆಳಗಾಗ್ತಾ ಇದೆ, ತಕ್ಷಣ ಹೋಗಿ ಸ್ನಾನ ಮಾಡಿ ಮನೆಯಲ್ಲಿ ಮಾಡಬೇಕಾದ, ಇವರು ಬ್ರಾಹ್ಮಣರೇ ಆಯ್ತಲ್ಲ, ಮನೆಯಲ್ಲಿ ಮಾಡಬೇಕಾದ ಪೂಜೆ ಪುನಸ್ಕಾರಗಳು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ತಿರುವಾರೂರಿಗೆ ಓಡಿ ಬಂದರು. ತಡೆಯೋಕ್ಕಾಗಲಿಲ್ಲ, ಈಶ್ವರನ ಆಜ್ಞೆ ಆಗಿಬಿಟ್ಟಿದೆ, ಒಂಥರ ಕಟ್ಟಳೆ, ಬಂದು ನೋಡು ಅಲ್ಲಿ ಅಂತ. ತಿರುವಾರೂರಿಗೆ ಬಂದು ನೋಡ್ತಾರೆ, ಪ್ರತಿಯೊಬ್ಬರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಯಾರನ್ನು ನೋಡಿದ್ರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಹೇಗೆ ನೋಡಿದ್ರೆ, ಶಿವನ ಹಿಂದೆ ಪ್ರಭೆ ಇರುತ್ತಲ್ಲ, ಆ ಪ್ರಭೆ ಇದೆ. ಶಿವನ ಗಂಟಲು ವಿಷ ಕುಡಿದು ಕಪ್ಪಗಾಗಿರುತ್ತಲ್ಲ, ಆ ಥರ ಕಪ್ಪು ಗುರುತು ಎಲ್ಲರಲ್ಲೂ ಇದೆ. ಸಾಕ್ಷಾತ್ ಪರಮೇಶ್ವರನೇ, ಪ್ರತಿಯೊಬ್ಬರು ಅದೇ ಥರ ಇದ್ದಾರೆ. ಇವರಿಗೆ ದಿಗ್ಭ್ರಾಂತಿಯಾಗಿ, ಓಹೋ ಎಲ್ಲರೂ ಪರಮೇಶ್ವರಂತೆ ಸಾಕ್ಷಾತ್ತಾಗಿ ಅಲ್ಲಿ ಬಿದ್ದು ಕಾಲಿಗೆ, ಎಲ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಇದು ಇವರ ಜೀವನದಲ್ಲಿ ಆದ ದೊಡ್ಡ ಒಂದು ಬುದ್ಧಿ ಕಲಿಸುವ ಪಾಠವಾಯಿತು. ಆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾರೆ, ಎಲ್ಲರೂ ಮಾಮೂಲಾಗಿ ಅವರವರವರಾಗಿದ್ದಾರೆ, ಯಾರೂ ಶಿವನ ಥರ ಇಲ್ಲ. ಅಂದರೆ ಶಿವನು ನನಗೆ ಪಾಠ ಕಲಿಸೋಕ್ಕೆ ಈ ಥರ ಮಾಡಿದ್ದಾನೆ. ಎಲ್ಲರೂ ಒಬ್ಬರೇ ಶಿವನ ದೃಷ್ಟಿಯಲ್ಲಿ, ಎಲ್ಲರೂ ಒಬ್ಬರೇ. ಅದರಲ್ಲೂ ಈ ಊರಿನಲ್ಲಿ, ತಿರುವಾರೂರಿನಲ್ಲಿ ಇರೋರು ಪ್ರತಿಯೊಬ್ಬರೂ ಕೂಡ ಶಿವಭಕ್ತರೇ, ಅದರಲ್ಲಿ ಅನುಮಾನವೇ ಇಲ್ಲ. ತಿರುವಾರೂರು ಇವಾಗಲೂ ಹೇಳ್ತಾರೆ, ತಿರುವಾರೂರಿನಲ್ಲಿ ಹುಟ್ಟಿದವರಿಗೆ ಆ ಹುಟ್ಟಿದ ಮಾತ್ರದಿಂದಲೇ ಮುಕ್ತಿ ಅಂತ ಇವಾಗಲೂ ಇದೆ. ತಿರುವಾರೂರಿನಲ್ಲಿ ಹುಟ್ಟಿಬಿಟ್ರೆ ಸಾಕು ಮುಕ್ತಿ ಅಂತ. ಈ ಇವರನ್ನು ಜ್ಞಾಪಿಸ್ಕೊಂಡು ನಮ್ಮ ತಿರುನಾವಕರಸವರು ಪದಿಗವನ್ನು ಹಾಡಿದ್ರು. ಹಾಡಿ ಇವರು ಏನಂತ ಹೊಡಿದ್ದಾರೆ, ನಮಿನಂದಿಯವರನ್ನು ಅಣಿಪನ್, ಅಣಿಪನ್ ಅಂತಂದರೆ ಚೊಕ್ಕ ಬಂಗಾರ, ದ ಪ್ಯೂರೆಸ್ಟ್ ಗೋಲ್ಡ್ ಅಂತ ಇವರನ್ನು ವರ್ಣಿಸಿದ್ದಾರೆ. ಇದು ನಮಿನಂದಿ ಅಡಿಗಳವರ ಚರಿತ್ರೆ. ಇಲ್ಲಿಂದ ಇವರು ತಿರುವಾರಿಂದ ಮುಂದಕ್ಕೆ, ಇಲ್ಲಿಂದ ಮುಂದೆ ತಿರುಪುಗಳವರನ್ನು ಊರಿಗೆ ಹೋದರು. ತಿರುಪುಗಳನ್ನಲ್ಲಿ ಹೋದ ಮೇಲೆ ಏನು ನಡೆಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕಾಣೋಣ. ಅಲ್ಲಿವರೆಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
2: Dear listeners of Shaivam.org, the following is Shukla Yajurvedam, Karmashaka, Adhyayam 7.
3: Atha Saptamodhyayah
4: Om.

0: ಭಸ್ತೋ ಏಷತೇ ಯೋನಿ ಪ್ರಜಾ ಪಾಹ್ಯಪಾಮೃಷ್ಟೋ ಮರ್ಕೋ ಓ ದೇವಾಸ್ತ್ವಾ ಮಂಥಿಪಾಃ ಪ್ರಣಯಂತ್ವನಾ ಧೃಷ್ಟಾಸಿ ಸುಪ್ರಜಾ ಪ್ರಜಾ ಪ್ರಾಜನಯನ್ ಪರೀಹ್ಯಭಿರಾಜಸ್ಪೋಷೇಣ ಯಜಮಾನಂ ಸಂಜಗ್ಮಾನೋ ದಿವಾ ಪೃಥಿವ್ಯಾ ಮಂಥಿ ಮಂಥಿಷೋ ಓಚಿಷಾ ನಿರಸ್ತೋ ಮರ್ಕೋ ಓ ಮಂಥಿನೋ ಓಧಿಷ್ಠಾನಾಮಸಿ ಅಚ್ಛಿನ್ನಸ್ಯ ತೇ ದೇವ ಸೋಮ ಸುವೀರ್ಯಸ್ಯ ರಾಜಸ್ಪೋಷಸ್ಯ ದದಿತಾರಸ್ಯಾಮ ಸಾ ಪ್ರಾಥಮಾ ಸಗ್ಯಸ್ಕೃತಿರ್ವಿಶ್ವವಾರಾಸ ಪ್ರಾಥಮೋ ವರುಣೋ ಮಿತ್ರೋ ಅಗ್ನಿಃ ಸಪ್ರಾಥಮೋ ಬೃಹಸ್ಪತಿಶ್ಚಿಕಿತ್ವಾಗ್ಯಸ್ತಸ್ಮಾ ಇಂದ್ರಾಜಸುತಮಾಜೂಹೋತ ಸ್ವಾಹಾ ತೃಂಪಂತು ಹೋತ್ರ ಮಧೋರ್ಯತ್ಸ್ವಿಷ್ಟಂ ಯತ್ಸುಭೃತಂ ಯತ್ಸ್ವಾಹಾ ಯದೇವಾಸೋ ದಿವ್ಯೇಕ ಆದಶಸ್ಥ ಪೃಥಿವ್ಯಾ ಮಧ್ಯೇಕ ಆದಶಸ್ಥ ಅಪ್ಸುಕ್ಷಿತೋ ಮಹಿನೈಕ ಆದಶಸ್ಥ ತೇ ದೇವಾಸೋ ಯಜ್ಞಮಿಮಂಜೂಷಧ್ವಂ ಉಪಯಾಮ ಗೃಹೀತೋಸ್ಯಾಗ್ರಯನೋ ಸಿಸ್ವಾಗ್ರಯಣಃ ಪಾಹಿ ಯಜ್ಞಂ ಪಾಹಿ ಯಜ್ಞಪಾತಿಂ ವಿಷ್ಣುಸ್ವಾಮಿಂದ್ರಿಯೇಣ ಪಾತು ವಿಷ್ಣುಂ ತ್ವಂ ಪಾಹ್ಯಭಿಸವಾನಾನಿ ಪಾಹಿ ಸೋಮಃ ಪವತೆ ಸೋಮಃ ಪವತೆ ಸೋಮಃ ಪವತೆ ಅಸ್ಮೈ ಬ್ರಹ್ಮಾಣೇ ಪವತೆ ಸ್ಮೈ ಕ್ಷತ್ರಾಯ ಪವತೆ ಸ್ಮೈ ಸುಂಪತೆ ಯಜಮಾನಾಯ ಪವತೆ ಇಶ ಊರ್ಜೆ ಪಾವತೆ ಧ್ಯ ಓಷಾಧೀಭ್ಯಃ ಪವತೆ ದ್ಯಾವಾ ಪೃಥಿವೀಭ್ಯಾಂ ಪವತೆ ಸುಭೂತಾಯ ಪವತೆ ಬ್ರಹ್ಮವರ್ಚಸಾಯ ಪವತೆ ವಿಶ್ವೇಭ್ಯಸ್ತ್ವಾ ದೇವೇಭ್ಯ ಏಷ ತೇ ಯೋ ನಿರ್ವಿಶ್ವೇಭ್ಯಸ್ತ್ವಾ ದೇವೇಭ್ಯಃ ಉಪಯಾಮ ಗೃಹೀತೋಸೀಂದ್ರಾಯತ್ವಾ ಬೃಹದ್ವಾ ತೇ ವಯಸ್ವತ ಉತ್ಥಾಯುವಂ ಗೃಹ್ಣಾಮಿ ಯತ್ತಾ ಇಂದ್ರ ಬೃಹದ್ವಯಸ್ತಸ್ಮೈ ಇತ್ವಾ ವಿಷ್ಣಾವೇ ತ್ವೈಷ ತೇ ಯೋ ನಿರುಕ್ತೇಭ್ಯಸ್ತ್ವಾ ದೇವೇಭ್ಯಸ್ತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷೇ ಮಿತ್ರವರುಣಾಭ್ಯಾಂ ತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷೇ ಇಂದ್ರಾಯತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷ ಇಂದ್ರಾಗ್ನಿಭ್ಯಾಂ ತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷೇ ಇಂದ್ರಾಯತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷ ಇಂದ್ರವರುಣಾಭ್ಯಾಂ ತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷೇ ಇಂದ್ರಬೃಹಸ್ಪತಿಭ್ಯಾಂ ತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷ ಇಂದ್ರವಿಷ್ಣುಭ್ಯಾಂ ತ್ವಾ ದೇವಾಯುವಂ ಗೃಹ್ಣಾಮಿ ಯಜ್ಞಸ್ಯಾಯುಷೇ ಮೂರ್ಧಾನಂದಿವೋ ಆರತಿಂ ಪೃಥಿವ್ಯಾ ವೈಶ್ವಾನರಮೃತ ಆಜಾತಮಗ್ನಿಂ ಕವಿಜ್ಞ ಸಂರಾಜಮತಿಥಿಂಜನಾನಾಮಾಸನ್ನಾಪಾತ್ರಂಜನಯಂತ ದೇವಾಃ ಉಪಯಾಮ ಗೃಹೀತೋಸಿ ಧ್ರುವೋ ಸಿಧ್ರುವಕ್ಷೀತಿರ್ಧ್ರುವಾನಾಂ ಧ್ರುವತಮೋಚ್ಯುತಾನ ಮಚ್ಯುತಕ್ಷಿತ್ತಾಮಃ ಏಷ ತೇ ಯೋ ನಿರ್ವೈಶ್ವಾನರಾಯತ್ವಾ ಧ್ರುವಂ ಧ್ರುವೇನ ಮನಸ ವಾಚಾ ಸೋಮಮ ವಾನಯಾಮಿ ಅಧಾ ನ ಇಂದ್ರ ಇದ್ವಿಷೋ ಸಪತ್ನಾಃ ಸಮಾನಸಸ್ಕರಾತ್
1: ಯಸ್ತೇ ದ್ರಪ್ಸಸ್ಕಂದಾತಿ ಯಸ್ತೇ ಅಗ್ನ್ಯಾಶರ್ಗ್ರಾವಚ್ಯುತೋ ಧಿಷನಾಯೋರುಪಸ್ಥಾತ್ ಅಧ್ವರ್ಯೋರ್ವಾ ಪರಿವಾಯಃ ಪವಿತ್ರಾತ್ತಂತೇ ಜುಹೋ ಮಿಮನಾಸ ವಷಟ್ಕೃತಗ್ ಸ್ವಾಹಾ ದೇವಾನಾಮುತ್ಕ್ರಮ ನಮಸಿ ಉಪಯಾಮ ಗೃಹೀತೋಸಿ ಮಧಾವೇ ತ್ವೋಪಯಾಮ ಗೃಹೀತೋಸಿ ಮಾಧಾವಾಯತ್ವಾ ಉಪಯಾಮ ಗೃಹೀತೋಸಿ ಶುಕ್ರಾಯ ತ್ವೋಪಯಾಮ ಗೃಹೀತೋಸಿ ಶುಚಾಯೇತ್ವಾ ಉಪಯಾಮ ಗೃಹೀತೋಸಿ ನಭಾಸೇ ತ್ವೋಪಯಾಮ ಗೃಹೀತೋಸಿ ನಭಸ್ಯಾಯತ್ವಾ ಉಪಯಾಮ ಗೃಹೀತೋಸೀಶೇ ತ್ವೋಪಯಾಮ ಗೃಹೀತೋಸ್ಯೂರ್ಜೇ ತ್ವಾ ಉಪಯಾಮ ಗೃಹೀತೋಸಿ ಸಹಸೇ ತ್ವೋಪಯಾಮ ಗೃಹೀತೋಸಿ ಸಹಸ್ಯಾಯತ್ವಾ ಉಪಯಾಮ ಗೃಹೀತೋಸಿ ತಪಾಸೇ ತ್ವೋಪಯಾಮ ಗೃಹೀತೋಸಿ ತಪಸ್ಯಾಯತ್ವಾ उपजामगृहीतोऽस्यज्ञः सस्पतयेत्त्वा इन्द्र अग्नि आगातज्ञः सुतङ्गीर्भिर्नभो वरेण्यम् अस्य पातन्धियेशिता उपजामगृहीतोऽसीन्द्राग्निभ्या अन्त्वैषते यो।

ಸದೇವತಾಮೇಕಿರಸಕಾರಸ್ಯಾದೇವತಮಗ್ನಿರಾಧೀಯತೆ ಸದೇವತಾಭ್ಯಾಹುಷ್ಯತೆ ಮಹೀನಾನ್ ಭವತಿ ಪ್ರಜಾಪತಿರ್ಭಾಗ ಸತ್ಯಮಪಶ್ಯತೆ ತೇನಾದ್ಯಮಾಧತ್ತ ತೇನ ವೈಭಾಗ್ನೋನ್ ಭೋರ್ಥುರಸ್ವರಿತ್ಯಾಹ ಏತದ್ವೈ ಭಾಗದ ಸತ್ಯಂ ಏತೇನಾದ್ಯಮಾಧತ್ತೆ ಶುದ್ಧಾತ್ತೇವ ಅಸೋ ಸತ್ಯ

ಚಂದ್ರೇ ಬ್ರಹ್ಮವರ್ತದೇವಾಚಂದುಪರಿಷ್ಟಾಧಾರಿ ಸೇವಾ ಪುರಾತ್ರಂಗತ್ತಾದನ್ ಹೇ ದೇವಾಮಿ ಜಯಂತ ಅಗ್ನೌ ರಾಮಂ ಮಧುಧನ್ಯ ದಾ.

ಸಮಸ್ತೇಷು ಸ್ಫಟಿಕಸ್ತ್ವಂ ಮಹೇಶ್ವರ ಕಮಲಸ್ತ್ವಂ ಪ್ರಸೂನೇಷು ಶೈಲೇಷು ಹಿಮವಾಂಸ್ತಥಾ ಭವಾನ್ ವಾಗ್ವ್ಯವಹಾರೇಷು ಭಾರ್ಗವಸ್ತ್ವಂ ಕವಿಷ್ವಪಿ ಪಕ್ಷಿಷ್ವೇವಾಸಿ ಶರಭಃ ಸಿಂಹೋ ಹಿಂಸ್ರೇಷು ಸಮ್ಮತಃ ಸಾಲಗ್ರಾಮ ಶಿಲಾಚತ್ವಂ ಶಿಲಾಸು ವೃಷಭಧ್ವಜ ಪೂಜ್ಯ ರೂಪೇಷು ಸರ್ವೇಷು ನರ್ಮದಾ ಲಿಂಗಮೇವ ಹಿ ನಂದೀಶ್ವರೋಸಿ ಪಶುಷು ವೃಷಭಃ ಪರಮೇಶ್ವರ ವೇದೇಶೂಪನಿಷದ್ರೂಪಿ ಯಜ್ವನ

ಸಭಾಧ್ಯಕ್ಷಂ ಸತ್ಯಂ ಶಿವಮನುತ್ತಮಂ ಕೋಟಿಭಾಸ್ವರ ಸಂಕಾಶಂ ತ್ವಾಂ ನಮಾಮಿ ಚ ಸರ್ವತಃ ವಿಶ್ವದೇವಮನಾದ್ಯಂತಂ ಷಟ್ತ್ರಿಂಶತ್ ಕಮನೀಶ್ವರಂ ಪ್ರವರ್ತಕಂ ಚ ಸರ್ವೇಷಾಂ ತ್ವಾಂ ನಮಾಮಿ ಚ ಸರ್ವತಃ ಪ್ರವರ್ತಕಂ ಚ ಪ್ರಕೃತೇಃ ಸರ್ವಸ್ಯ ಪ್ರಪಿತಾಮಹಂ ಸರ್ವವಿಗ್ರಹಮೀಶಂ ಹಿ ತ್ವಾಂ ನಮಾಮಿ ಚ ಸರ್ವತಃ ಏವಂ ವದಂತಿ ವರದಂ ಸರ್ವಾವಾಸಂ ಸ್ವಯಂಭುವಂ ಶ್ರುತಯ ಶ್ರುತಿಸಾರಜ್ಞಂ ಶ್ರುತಿಸಾರವಿದಶ್ಚ ಯೇ ಅದೃಶ್ಯಮಸ್ಮಾಭಿರನೇಕಭೂತಂ ತ್ವಯಾ ಕೃತಂ ಯದ್ಭವತಾಥ ಲೋಕೇ ತ್ವಾಮೇವ ದೇವಾಸುರಭೂಸುರಾಶ್ಚ ಅನ್ಯೇ ಚ ವೈ ಸ್ಥಾವರ ಜಂಗಮಾಶ್ಚ ಪಾಹ್ಯನನ್ಯಗತೀನ್ ಶಂಭೋ ಸುರಾನ್ನೋ ದೇವವಲ್ಲಭ ನಷ್ಟಪ್ರಾಯಾಂಸ್ತ್ರಿಪುರ.

ಸ್ವಾಹಾಯ ಭಕ್ತಾಧೀನಾಯ ತೇ ನಮಃ ಈಶಾನಾಯ ವರೆಣ್ಯಾಯ ಭಕ್ತಾನಂದ ಪ್ರದಾಯಿನೇ ರಕ್ಷ ರಕ್ಷ ಮಹಾದೇವ ಭೀತಾನ್ನ ಸಕಲಾಮರಾನ್ ದಗ್ಧ್ವಾ ಚ ತ್ರಿಪುರಂ ಸರ್ವೇ ಕೃತಾರ್ಥಾ ಅಮರಾಃ ಕೃತಾಃ ಸ್ತುತ್ವೈವಂ ದೇವತಾಃ ಸರ್ವಾಃ ನಮಸ್ಕಾರಂ ಪೃಥಕ್ ಪೃಥಕ್ ಚಕ್ರುಸ್ತೆ ಪರಮ ಪ್ರೀತಾಃ ಬ್ರಹ್ಮಾದ್ಯಾಸ್ತು ಸದಾಶಿವಂ ಭಗವನ್ ದೇವದೇವೇಶ ತ್ರಿಪುರಾಂತಕ ಶಂಕರ ತ್ವಯಿ ಭಕ್ತಿಃ ಪರಾಮೇಸ್ತು ಮಹಾದೇವಾನಪಾಯಿನೀ ಸರ್ವದಾ ಮೇಸ್ತು ಸಾರಥ್ಯಂ ತವ

ಶ್ರಿತಾನ್ ಯತ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾ ವೃತ್ತಿರ್ಭವಾಂಬೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ನಾನಾಛಿದ್ರಘಟೋದರ ಸ್ಥಿತಮಃ ದೀಪ ಪ್ರವಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾಧಿಕರಣ ದ್ವಾರಾ ವಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನು ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ

ಪ್ರಜ್ಞಾಂ ಪ್ರೀತಿರ್ ಭವತಿ ಮಯಿ ಕೋಹಂ ಪಶುಪತಿ ಪಶು ಮಾಂ ಸರ್ವಜ್ಞಾಂ ಪ್ರಥಿತ ಕೃಪಯ ಪಾಲನ ವಿಭೋ ಗಲಂತಿ ಸಂಭೋ ತತ್

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. ಎಲ್ಲ ಮಹಾನುಭಾವರಿಗಳಿಗೂ ನಮಸ್ಕಾರ. ಈ ವಿಡಿಯೋ ತಿರುನಾವುಕ್ಕರಸರ್ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯ ಮೂರನೇ ಭಾಗದ ವಿಡಿಯೋ ಇದು. ತಿರುನಾವುಕ್ಕರಸರ್ ಹೋದ ಸಲ ವಿಡಿಯೋದಲ್ಲಿ ಅವರು ತಿಂಗಳೂರಿಗೆ ಬಂದರು ಅಂತ ಹೇಳಿದೆ. ತಿರುನಾವುಕ್ಕರಸರ್ ಅವರು ಊರೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ತಿಂಗಳೂರು ಒಳಗೆ. ನಾನು ಹಿಂದೆ ಹೇಳಿದ ಹಾಗೆ ಈ ಸ್ಥಳ ಚಂದ್ರಗ್ರಹಕ್ಕೆ ಮೀಸಲಾದ ಒಂದು ದೇವಸ್ಥಾನವಿರುವ ಊರು. ಈ ಊರೊಳಗೆ ನಡೆದು ಬರ್ತಾ ಇದ್ದಾರೆ ತಿರುನಾವುಕ್ಕರಸರ್. ಬಂದರೆ ಇವರು ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ ಏನಾಗಿದೆ ಅಂತಂದರೆ, ಅಲ್ಲೊಂದು ಅನ್ನಛತ್ರ ನೋಡ್ತಾರೆ ಬರ್ತಾ ಊರೊಳಗೆ ಬರ್ತಾ. ಅನ್ನಛತ್ರ ಜನಗಳು ಊಟ ಮಾಡಿ ಆಚೆ ಹೋಗೋದು, ಊಟ ಮಾಡೋರು ಒಳಗೆ ಹೋಗೋದು, ಇದೆಲ್ಲ ಗಮನಿಸ್ತಾರೆ. ಮೇಲೆ ನೋಡಿದ್ರೆ ಫಲಕವಿದೆ, ತಿರುನಾವುಕ್ಕರಸರ್ ಅನ್ನಛತ್ರ ಅಂತ ಇದೆ. ಇವರಿಗೆ ಆಶ್ಚರ್ಯವಾಯಿತು, ಇದೇನಿದು, ಈ ಊರಿನಲ್ಲಿ ನನ್ನ ಹೆಸರಿನಲ್ಲಿ ಅನ್ನಛತ್ರ ಇದೆಯಲ್ಲ, ಇದೇನಿದು, ಗೊತ್ತಾಗ್ತಾ ಇಲ್ವಲ್ಲ, ಅರ್ಥವಾಗ್ತಾ ಇಲ್ವಲ್ಲ ಅಂತ ಆಶ್ಚರ್ಯವಾಯಿತು, ಕೌತುಕವಾಯಿತು. ಹಾಗೆಯೇ ಸ್ವಲ್ಪ ದೂರ ಮುಂದಕ್ಕೆ ಬಂದರು, ಅಲ್ಲೊಂದು ಪಾಠಶಾಲೆ. ಪಾಠಶಾಲೆಯಲ್ಲಿ ಎಲ್ಲ ವ್ಯಾಸಂಗ ಮಾಡುವರು ಎಲ್ಲ ನಡೀತಾ ಇದೆ ವ್ಯಾಸಂಗ, ಶಿಷ್ಯರು ಹುಡುಗರು ಎಲ್ಲ. ಮೇಲೆ ಮತ್ತೆ ನಾಮಫಲಕ ನೋಡ್ತಾರೆ, ತಿರುನಾವುಕ್ಕರಸರ್ ಪಾಠಶಾಲೆ ಅಂತ ಇದೆ. ಏನಿದು, ಈ ಊರಿನಲ್ಲಿ ಎಲ್ಲ ತಿರುನಾವುಕ್ಕರಸರ್ ಅಂತ ಕಾಣುತ್ತಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಮುಂದೆ ಹಾಗೆ ಊರೊಳಕ್ಕೆ ಬಂದರೆ ಅಲ್ಲೊಂದು ಚಪ್ರ. ಆ ಚಪ್ರದ ಕೆಳಗೆ ಬಂದು ಹೋಗೋರಿಗೆ ಶಿವಶರಣರು ಯಾರೇ ಆಗಲಿ ಬಂದು ಬರೋವ್ರಿಗೆ ಬಾಯಾರದವರಿಗೆ ಒಳ್ಳೆಯ ನೀರು ಮಜ್ಜಿಗೆ ಪಾನಕ ಇತ್ಯಾದಿಗಳನ್ನು ಕೊಟ್ಟು ಅವರ ದಾಹವನ್ನು ತಣಿಸುವುದಕ್ಕೆ ಏರ್ಪಾಡು ಮಾಡಿದೆ. ಮೇಲೆ ಮತ್ತೆ ಬೋರ್ಡು ಅದೇ ಥರ ತಿರುನಾವುಕ್ಕರಸರ್ ತಣ್ಣೀರ್ ಪಂದಲ್ ಅಂತ ಇತ್ತು. ಏನಿದು, ಈ ಊರಿನಲ್ಲಿ ಎಲ್ಲ ನನ್ನ ಹೆಸರು ಇಲ್ಲಿಗೆ ಹೇಗೆ ಬಂತು? ಇವರಿಗೆ ಆಶ್ಚರ್ಯ. ಅಲ್ಲಿ ಕೂತಿದ್ದವರನ್ನು ಇವ್ರನ್ನ ಕರೆದು ಕೇಳಿದ್ರು, ಏನಪ್ಪ ಎಲ್ಲ ಈ ಊರಿನಲ್ಲಿ ತಿರುನಾವುಕ್ಕರಸರ್ ತಣ್ಣೀರ್ ಪಂದಲ್, ತಿರುನಾವುಕ್ಕರಸರ್ ಅನ್ನಛತ್ರ, ತಿರುನಾವುಕ್ಕರಸರ್ ಪಾಠಶಾಲೆ ಅಂತ ಎಲ್ಲ ಇದೆಯಲ್ಲ, ಏನಿದು ಸ್ವಲ್ಪ ಹೇಳ್ತೀಯಾ? ಹೌದು ಸ್ವಾಮಿ, ಈ ಊರಿನಲ್ಲಿ ಅಪ್ಪೂದಿ ಅಡಿಗಳಂತ ಒಬ್ಬರು ಇದ್ದಾರೆ, ಅವರು ಈ ತಿರುನಾವುಕ್ಕರಸರ್ ಅಂತ ಗುರುಗಳು ಅಂತ ತಿಳ್ಕೊಂಡು ಅವರ ಹೆಸರಿನಲ್ಲಿ ಈ ಸೇವೆಗಳೆಲ್ಲ ನಡೆಸ್ತಾ ಇದ್ದಾರೆ ಅಂತ ಹೇಳಿದರು. ಇವರಿಗೆ ಪರಮಾಶ್ಚರ್ಯವಾಯಿತು. ಸರಿ, ಅವ್ರ ಮನೆ ಎಲ್ಲಿದೆ ಗೊತ್ತೇನಪ್ಪ ಅಂತ ಹೇಳಿದ್ರು. ಹೀಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಹತ್ತಿರದಲ್ಲೇ ಇದೆ ಸ್ವಾಮಿ, ಅದೇ ಅಪ್ಪೂದಿ ಅಡಿಗಳಂತ ಅವರು ಹೇಳಿದ್ನಲ್ಲ, ಅವ್ರ ಮನೆ ಅದೇನೇ ಅಂತ ಹೇಳಿದರು. ಸರಿ, ತಿರುನಾವುಕ್ಕರಸರು ಹಾಗೆ ಹೋಗಿ ಅವ್ರ ಮನೆಗೆ ಹೋದರು ಅಪ್ಪೂದಿ ಅಡಿಗಳಂತ. ಇವಾಗ ನಾನು ಹೇಳೋದು, ಈ ಅಪ್ಪೂದಿ ಅಡಿಗಳಂತ ಇದ್ದಾರಲ್ಲ, ಇವರು ಒಬ್ಬ ದೊಡ್ಡ ನಾಯನಾರು. ಇವರ ಚರಿತ್ರೆ ಇಲ್ಲಿ ಬಂದಿದೆ. ಇದನ್ನು ಈ ತಿರುನಾವುಕ್ಕರಸರ್ ಅವರ ಚರಿತ್ರೆಯೊಳಗೆ ಇದು ಬೆಸೆದುಕೊಂಡಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ಅವರ ಮನೆಗೆ ಹೋದರು ಅಪ್ಪೂದಿ ಅಡಿಗಳ ಮನೆಗೆ ತಿರುನಾವುಕ್ಕರಸರ್ ಹೋದರು. ಅಪ್ಪೂದಿ ಅಡಿಗಳು ಮನೆಯಲ್ಲಿ ಅಲ್ಲೇ ಇದ್ದರು. ಇವರನ್ನು ನೋಡಿದ ಕೂಡಲೇ, ಬನ್ನಿ ಸ್ವಾಮಿ ಒಳಗೆ ಬನ್ನಿ, ನೀವು ಬಹಳ ದೊಡ್ಡ ಶಿವಭಕ್ತರ ಹಾಗೆ ಕಾಣ್ತಾ ಇದ್ದೀರಿ, ಬನ್ನಿ ಒಳಗೆ ದಯವಿಟ್ಟು ಬಂದು ಕೂತ್ಕೊಳ್ಳಿ ಅಂತ ಅವರಿಗೆಲ್ಲ ಒಳಗೆ ಸ್ವಾಗತ ಬಯಸಿ ಅವರಿಗೆ ಉಪಚಾರಗಳೆಲ್ಲ ಮಾಡಿ ಹೇಳಿದರು. ಸ್ವಲ್ಪ ಅದು ಇದು ಉಭಯ ಕೋಶರೋಪರಿ ಆದಮೇಲೆ ನಮ್ಮ ತಿರುನಾಕೋಸರು ಅವರಿಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಒಂದು ಸಂದೇಹ ಇದ್ದೇ ಇತ್ತು. ಅದನ್ನು ತೀರಿಸ್ಕೊಳ್ಳೋಕ್ಕೆ ಅಪ್ಪುದೇಡೆಗಳ ಹತ್ರ ಪ್ರಸ್ತಾಪ ಮಾಡಿದರು. ಅಲ್ಲ, ನಾನು ಕೇಳಿದೆ, ಎಲ್ಲನೂ ನೀವು ಈ ಸೇವೆ ಮಾಡ್ತಾ ಇದ್ದೀರಿ, ಅನ್ನಚತ್ರ ನಡೆಸ್ತಾ ಇದ್ದೀರಿ, ಪಾಠಶಾಲೆ ನಡೆಸ್ತಾ ಇದ್ದೀರಿ, ತಣ್ಣೀರು ಪಂದಲ್ ನಡೆಸ್ತಾ ಇದ್ದೀರಿ, ಮಹಾ ದೊಡ್ಡ ಕೆಲಸಗಳೆಲ್ಲ ಸೇವೆಗಳೆಲ್ಲ ಮಾಡ್ತಾ ಇದ್ದೀರಲ್ಲ, ಇದು ನೀವು ಮಾಡ್ತಾ ಇದ್ದೀರಿ, ಆದರೆ ತಿರುನಾವಕ್ಕರ್ ಸರ್ ಅಂತ ಯಾರದೋ ಹೆಸರಿನಲ್ಲಿ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರಿನಲ್ಲ ಅಲ್ವಾ ಇರಬೇಕಾದಿದು, ಯಾರೋ ಹೆಸರಿನಲ್ಲಿ ಇದೆಯಲ್ಲ, ಇದು ನನಗೆ ಸ್ವಲ್ಪ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ ಅಂತ ತಿರುನಾವಕ್ಕರ್ಸರು ಹೇಳಿದರು. ಇದು ಹೇಳಿದ್ದೇ ಸರಿ, ಅಪ್ಪು ದೇಡಿಗಳವರಿಗೆ ವಿಪರೀತ ಕೋಪ ಬಂದ್ಬಿಡ್ತು. ಯಾಕೆ ಈ ಅಪ್ಪು ದೇಡಿಗಳು ಏನು ಮಾಡಿದ್ದಾರೆ ಅಂತಂದರೆ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಅನ್ನೋ ರೀತಿಯಲ್ಲಿ, ಗುರುವೇ ಸರ್ವಸ್ವ ಅನ್ನೋ ರೀತಿಯಲ್ಲಿ ತಿರುನಾವಕ್ಕರ್ಸನ್ನು ಅವರು ನೋಡೇ ಇಲ್ಲ ಯಾವತ್ತು. ಅಂಥ ಭಾವನೆಯಿಂದ, ಗುರುವಿನ ಭಾವದಿಂದ ಅವರನ್ನು ಮನಸ್ಸಿನಲ್ಲಿಯೇ ಪೂಜಿಸುತ್ತಾ ಅವರ ಹೆಸರಿನಲ್ಲಿ ಧರ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವರು ಯಾವಾಗ ನಮ್ಮ ತಿರುನಾವಕ್ಕರ್ಸರು ಹೀಗೆ ಹೇಳಿದ್ರೋ ಅವರಿಗೆ ಕೋಪ ಬಂದ್ಬಿಡ್ತು. ತಮ್ಮ ಗುರುಗಳನ್ನು ಗೊತ್ತಿಲ್ಲ ಅಂತಾರೆ, ನಿಂದಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ನಿಂದಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ನೀವು ನಿಜವಾಗಲೂ ಶಿವಭಕ್ತರೇನಾ, ತಿರುನಾವಕ್ಕರ್ಸರು ಯಾರು ಅಂತ ನಿಮಗೆ ಗೊತ್ತೇ ಇಲ್ವಾ? ತಿರುನಾವಕ್ಕರ್ಸರು ಎಂಥ ಮಹಾಮಹಿಮರು, ಅಲ್ಲಿ ಜೈನ ಮತದಲ್ಲಿದ್ದು ಅದನ್ನು ಕೊನೆಗೆ ತ್ಯಜಿಸಿ ನಮ್ಮ ಶಿವ ಮತಕ್ಕೆ ಶೈವ ಮತಕ್ಕೆ ಸೇರಿ ಆ ಜೈನದ ಮಹಾರಾಜ ಕೊಟ್ಟ ಹಿಂಸೆಗಳು ಶಿಕ್ಷೆಗಳು, ಅಂದರೆ ವಿಷ ಕೊಟ್ಟು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಆನೆ ಕೈಲಿ ತುಳ್ಸೋಕ್ಕೆ ಮಾಡಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಸಮುದ್ರದಲ್ಲಿ ಎಸೆದು, ಅದೆಲ್ಲ ಮಾಡಿಯವರು ಮಹಾತ್ಮರಾಗಿ ಬಂದಿದ್ದಾರೆ ಅಂದರೆ ನಿಮಗೆ ಇವರ ವಿಷಯ ಗೊತ್ತೇ ಇಲ್ವಾ? ಅಂಥ ಮಹಾನುಭಾವರು, ಅವ್ರ ವಿಷಯ ನಿಮಗೆ ಗೊತ್ತಿಲ್ಲದಿದ್ರೆ ನೀವೇ ಸರಿಯಾದ ಶಿವಭಕ್ತರೋ ಇಲ್ವಾ ಡೂಪ್ಲಿಕೇಟೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೋಪದಿಂದ ಹೇಳಿದರು. ನಿಮ್ಮನ್ನು ನೋಡಿದ್ರೆ ನನಗೆ ಸಂದೇಹವಾಗಿದೆ, ನೀವು ಇಲ್ಲಿಂದ ಹೊರಡುವುದೇ ಸರಿ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತಾರೆ ಕೋಪ, ಗುರುನಿಂದನೇ ಸಹಿಸೋಕ್ಕಾಗಲಿಲ್ಲ ಅವರಿಗೆ. ಗುರುನಿಂದನೆ ಅವರು ಏನು ತನ್ನ ಸರ್ವಸ್ವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಅಂತ ಆ ಥರ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪೂಜಿಗಳು ತಿರುನಾವಕರ್ಸರನ್ನು, ಇವರು ಬಂದು ಹೀಗೆ ನಿಂದಿಸ್ತಾ ಇದ್ದರೆ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಇನ್ನೇನು ಹೊರಜಿಬಿಡಿ ಇಲ್ಲಿಂದ ಅಂತ ಹೇಳೋದ್ರೊಳಗೆ ನೀವು ಯಾರು ಅಂತ ಗಟ್ಟಿಯಾಗಿ ಕೇಳಿದ್ರು. ಈ ವಿಷಯ ಎಲ್ಲ ತಿಳಿದೇ ಇದ್ದರೆ ತಿರುನಾವಕರ್ಸರ ಬಗ್ಗೆ ನೀವು ಯಾರು ಅಂತ ಹೇಳಿದಾಗ, ಪ್ರಶ್ನೆ ಮಾಡಿದಾಗ ತಿರುನಾವಕರ್ಸರು ನಾನೇ ತಿರುನಾವಕರ್ಸರು ಬಂದಿದ್ದೀನಿ ಅಂತ ಅನೌನ್ಸ್ ಮಾಡಲೇ ಇಲ್ಲ. ಅವರು ಬಹಳ ವಿನಯದಿಂದ ಇವರಿಗೆ ಬಹಳ ಮರ್ಯಾದೆ ಕೊಟ್ಟು ಹೀಗೆ ಹೇಳಿದ್ರು, ನೋಡಪ್ಪ ಆ ಜೈನ ಮತದಲ್ಲಿ ಹೋಗಿ ನಾನು ಮಾಡಬಾರದ ಕೆಲಸಗಳು ಎಷ್ಟೋ ಜನಗಳಿಗೆ ಹಿಂಸೆ ಕೊಟ್ಟು ಕೊನೆಗೆ ಬೇಡ ಇದು ಸರಿಯಾದ ಮಾರ್ಗವಲ್ಲ ಅಂತ ಹೇಳಿ ಅದನ್ನು ತ್ಯಜಿಸಿ ನಾನು ಶಿವನ ಅನುಗ್ರಹಕ್ಕೆ ಪಾತ್ರವಾಗಿ ಶೈವ ಮತಕ್ಕೆ ಪುನಃ ವಾಪಸ್ ಬಂದವನು, ಆ ಪರಮೇಶ್ವರನೇ ನನಗೆ ಈತ ಈ ಮಹಾರಾಜ ಕೊಟ್ಟ ಮಹೇಂದ್ರವರ್ಮ ರಾಜ ಕೊಟ್ಟ ಶಿಕ್ಷೆಗಳು ಇದರೆಲ್ಲದರಿಂದಲೂ ನನ್ನನ್ನು ಪಾರು ಮಾಡಿದ್ದು ನನ್ನ ಪರಮೇಶ್ವರ. ಆ ಪರಮೇಶ್ವರನಿಂದ ಪಾರಾಗಿ ಬಂದ ನಿನ್ನ ಮುಂದೆ ನಿಂತಿರುವ ಆ ಚಿಕ್ಕ ಮನುಷ್ಯ ವ್ಯಕ್ತಿ ನಾನೇ ಕಾಣಪ್ಪ, ಸಮುದ್ರದಿಂದ ಮುಳುಗಿದರೂ ಕೂಡ ತೇಲಿಸಿ ನನ್ನನ್ನು ಕರ್ಕೊಂಡು ಈ ಥರ ರಕ್ಷಣೆ ಮಾಡಿ ನನ್ನ ಪರಮೇಶ್ವರ. ಇಲ್ಲಿ ನಿಂತಿರೋದು ನನ್ನ ನಿಲ್ಲಿಸಿರೋದು ಈ ಚಿಕ್ಕ ವ್ಯಕ್ತಿ, ನಾನು ಅಲ್ಪನಾದ ವ್ಯಕ್ತಿ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಹೇಳಿದರು. ಅಪ್ಪೂದಿ ಅಡಿಗಳವರಿಗೆ ತಾವು ಮಾಡಿದ ತಪ್ಪು ಅರಿವಾಯಿತು, ತಮ್ಮ ಎದುರಿಗೆ ನಿಂತಿರೋದು ತಿರುನಾವಕ್ಕರ್ಸರೇ ಸಾಕ್ಷಾತ್ತಾಗಿ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ನೋಡೇ ಇಲ್ಲ ತಿರುನಾವಕ್ಕರ್ಸರನ್ನ, ಅವರ ಹೆಸರನ್ನು ಕೇಳಿ ಪ್ರಸಿದ್ಧರಾಗಿರೋರ ಹೆಸರಿನಲ್ಲೇ ಗುರು ತನ್ನ ಪರಮಗುರು ಅಂತ ತಿಳ್ಕೊಂಡು ಇಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಇವಾಗ ಆ ತಿರುನಾವಕ್ಕರ್ಸರು ನೋಡಿದಾಗ ತಾನು ಮಾಡಿದ ತಪ್ಪನ್ನೆಲ್ಲ ಅರ್ಥವಾಗಿ ಅದೇ ಸಮಯದಲ್ಲಿ ಎದುರಿಗೆ ಸಾಕ್ಷಾತ್ ಗುರುಬ್ರಹ್ಮ ಬಂದಿದ್ದಾರೆ ಅಂತ ಕೈ ಜೋಡಿಸಿದವ್ರಿಗೆ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಹೇಳಿದ್ದೆಲ್ಲ ತಪ್ಪು ಸ್ವಾಮಿ, ನಿಮ್ಮನ್ನು ನಿಂದಿಸಿಬಿಟ್ಟಿದ್ದೇನೆ, ನನ್ನ ಖಂಡಿತವಾಗಿ ತಾವು ಕ್ಷಮಿಸಬೇಕು. ತಿರುನಾವುಕರ್ಸು ನೀವೇ ಅನ್ನೋದು ಗೊತ್ತಾಗಲಿಲ್ಲ, ಬಹಳ ಕೆಟ್ಟ ಭಾಷೆಗಳಿಂದ ನಿಂದಿಸಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿದ್ದರು. ತಿರುನಾವುಕರ್ಸರು ಅಷ್ಟೇ ದಯಾಪುರುಷರಾಗಿ, ಏನು ತಪ್ಪಿಲ್ಲಪ್ಪ, ಅದರಿಂದ ಏನಿಲ್ಲ ಅಂತ ಹೇಳಿದಾಗ ನಮ್ಮ ಅಪ್ಪುದೇವರುಗಳು ಮುಂದೆ ಕೇಳಿದರು, ನೋಡಿ ಸ್ವಾಮಿ, ನನಗೆ ತಿರುನಾವುಕರ್ಸರೇ ದೈವ, ಭಗವಂತ ಬೇರೆ ಅಲ್ಲ, ತಿರುನಾವುಕರ್ಸರೇ ಬೇರೆ ಅಲ್ಲ, ಗುರು ರೂಪದಲ್ಲಿದ್ದಾರೆ ನೋಡಿ. ಅದರಿಂದ ನಮ್ಮ ಮನೆಯಲ್ಲಿ ಎಲ್ಲನೂ ತಿರುನಾವುಕರ್ಸೆ, ನೀವು ಅಲ್ಲಿ ನೋಡಿದರೆ ಅನ್ನ ಛತ್ರ ತಣ್ಣೀರು ಪದ್ದಲ್ಲಿ ಎಲ್ಲ ತಿರುನಾವುಕರ್ಸರು ನಮ್ಮ ಮನೆಯಲ್ಲಿ ಕೂಡ. ಹಾಗೂ ಅಲ್ಲಿದ್ದಾಳಲ್ಲ ನನ್ನ ಪತ್ನಿ, ಅವಳ ಹೆಸರೂ ತಿರುನಾವುಕರ್ಸಿ. ನನ್ನ ದೊಡ್ಡ ಮಗ ಇದ್ದಾನಲ್ಲ, ಹಿರಿಯ ಮಗ, ಅವನು ಹಿರಿಯ ತಿರುನಾವುಕರ್ಸು, ಎರಡನೇವನು ಕಿರಿಯ ತಿರುನಾವುಕರ್ಸರು. ಆಮೇಲೆ ಅಲ್ಲಿ ಕಟ್ಟಿದ್ದೀವಲ್ಲ ಗೋಮಾತೆ ಅಲ್ಲಿದೆ ನೋಡಿ, ಅದೂ ತಿರುನಾವುಕರ್ಸೆ. ಹೀಗೆ ನನ್ನ ಮನೆ ಮನಸ್ಸು ಎಲ್ಲವೂ ತಿರುನಾವುಕರ್ಸೆ ಅಂತ ವಿವರಿಸಿದಾಗ ಇವರಿಗೆ ಅತ್ಯಂತ ಸಂತೋಷವಾಯಿತು. ತಿರುನಾವುಕರ್ಸರಿಗೆ ಆಹಾಹಾಹಾ, ಎಂಥ ಭಕ್ತನೇಯ ನೀನು ಅಂತ ಹೇಳಿದ್ರು. ಆವಾಗ ಅಪ್ಪುದೇವರುಗಳು ಹೇಳಿದ್ರು, ಸ್ವಾಮಿ ನೀವು ಬಂದಿದ್ದು ನನಗೆ ಪರಮಭಾಗ್ಯ, ಈ ದಿವಸ ತಾವಿಲ್ಲೇ ಇದ್ದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಇಲ್ಲೇ ಭೋಜನ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಸಂತೋಷದಿಂದ ತಿರುನಾವುಕರ್ಸರು ಒಪ್ಪಿ, ಸರಿಪ್ಪ ನಾನು ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ, ಆಮೇಲೆ ಊಟ ಮಾಡೋಣ, ಆತಿಥ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದರು. ಇವರಿಗೆ ಮನೆಯಲ್ಲಿ ಇವರ ಪತ್ನಿ ಮಕ್ಕಳು ಎಲ್ರಿಗೂ ಪರಮ ಸಂತೋಷವಾಗಿಬಿಟ್ಟಿದೆ, ಸಾಕ್ಷಾತ್ ನಮ್ಮ ಗುರುಗಳು ಬಂದುಬಿಟ್ಟಿದ್ದಾರಲ್ಲ, ಆಹಾ ನಾವು ಎಂಥ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ತ್ವರಿತವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಆ ತಾಯಿ ತಿರುನಾವುಕರ್ಸಿ ಆಕೆ ಮಗನಿಗೆ ಹೇಳಿದ್ರು, ಹಿರಿಯ ತಿರುನಾವುಕರ್ಸು ದೊಡ್ಡ ಮಗನಿಗೆ ಹೇಳಿದ್ರು, ಅಪ್ಪ ನಮ್ಮನೆಗೆ ಬಹಳ ಮಹಾತ್ಮರು ಬಂದಿದ್ದಾರೆ, ಅವರು ಊಟಕ್ಕೋಸ್ಕರ ಒಂದು ಒಳ್ಳೆಯ ಬಾಳೆ ಎಲೆ, ಫಸ್ಟ್ ಕ್ಲಾಸ್ ಆಗಿರೋ ಬಾಳೆ ಎಲೆ ಒಂದು ತಗೊಂಡು ಬಾ, ನಮ್ಮನೆ ಹಿತ್ತಲಿನಲ್ಲಿ ಬಾಳೆ ತೋಟ ಇದೆಯಲ್ಲ, ಅಲ್ಲಿಂದ ತಗೊಂಬಾ ಅಂತ ಮಗನನ್ನು ಕಳಿಸಿದ್ರು. ಮಗನಿಗೆ ಅದಕ್ಕೆ ಅಂತ ಹೆಚ್ಚು ಸಂತೋಷ, ನಮ್ಮನೆ ಗುರುಗಳು ಬಂದುಬಿಟ್ಟಿದ್ದಾರೆ ಅಂತ ಆ ಸಂತೋಷ ಹೇಳೋಕ್ಕಾಗೋದು, ಅವನು ಅಂಥ ಭಕ್ತನೇ. ಹೋದ ಬಾಳೆ ಎಲೆ ಕೀಳೋಕ್ಕೆ ಪ್ರಯತ್ನ ಮಾಡಿ ಒಂದು ಬಾಳೆ ಎಲೆನ ಕತ್ತರಿಸಿ ತಗೊಂಡ. ಆಗ ಏನಾಯಿತು ಅಂದರೆ ಆ ಬಾಳೆ ಇದರಲ್ಲಿ ಒಂದು ನಾಗದ ಹಾವಿತ್ತು, ಅದು ಈತನನ್ನು ಕಚ್ಚಿಬಿಡ್ತು, ಈ ಹುಡುಗನ್ನ ಕಚ್ಚಿಬಿಟ್ಟ ತಕ್ಷಣ ಬಹಳವಾದ ನೋವು. ಆ ನೋವಿನಿಂದ ಆದರೆ ಗುರುಗಳು ಊಟಕ್ಕೆ ಬರ್ತಾಯಿದ್ದಾರೆ, ಅದು ತಪ್ಪಬಾರದು, ಅವ್ರಿಗೇನೂ ತಪ್ಪಬಾರದು, ಎಲ್ಲ ಸಂತೋಷವಾಗಿ ನಡೀಬೇಕು ಅಂತ ಹೇಳಿ ಆ ಬಾಳೆ ಎಲೆಯನ್ನು ಕೈನಲ್ಲಿ ಹಿಡ್ಕೊಂಡು ಅಮಾಂತ ಓಡಿ ಬಂದು ತನ್ನ ತಾಯಿಯವ್ರ ಕೈಲಿ ಕೊಟ್ಟ, ಅಲ್ಲೇ ಬಿದ್ದುಬಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ, ಗುರುಗಳಿಗೆ ಎಂಥದ್ದು ಲೋಪವಾಗಬಾರ್ದು, ಒಳ್ಳೆಯ ಎಲೆ ಸಿ ತಾಯಿ ನೋಡಿದ್ರು ಒಳ್ಳೆಯ ಎಲೆಯನ್ನು ತಂದಿದ್ದಾನೆ, ಆದರೆ ಹಾವು ಕಚ್ಚಿ ಬಿದ್ದಿದ್ದಾನೆ, ಬಿದ್ದದ್ದೇನು ಅಲ್ಲೇ ಮೃತನಾಗ್ಬಿಟ್ಟ. ಈ ಹೇಗಿರಬಹುದು ಆ ತಂದೆ ತಾಯಿಗಳಿಗೆ ಆ ದುಃಖ ಹೇಗಿರಬಹುದು, ಅಲ್ಲಿ ನೋಡಿದ್ರೆ ಗುರುಗಳು ಬರ್ತಾ ಇದ್ದಾರೆ ಇವಾಗ. ಸೊ ಅವರಿಬ್ಬರೂ ಹೀಗೆ ನಿಶ್ಚಯ ಮಾಡಿದ್ರು, ನಮಗೆ ಗುರುಗಳು ಬಂದಿರೋದು ಬಹಳ ಮುಖ್ಯವಾದ ಒಂದು ಭಾಗ್ಯ, ಈ ಇದನ್ನು ಸಂದರ್ಭವನ್ನು ನಾವು ಕಳ್ಕೊಳ್ಬಾರ್ದು, ಆದ್ದರಿಂದ ಇದನ್ನು ಸದುದ್ದೇಶ ಪಡಿಸ್ಕೊಳ್ಳಬೇಕು ಅಂತ ಹೇಳಿಬಿಟ್ಟು ಈ ಮಗನ ಶರೀರವನ್ನು ಮನೆ ಹಿಂದುಗಡೆ ಒಂದು ಚಾಪೆಯಲ್ಲಿ ಸುತ್ತಿಟ್ಟು ಒಂದು ಕಡೆ ಇಟ್ಟುಬಿಟ್ರು, ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟುಬಿಟ್ಟು ತಮ್ಮ ಮುಂದಿನ ಕೆಲಸವನ್ನೆಲ್ಲ ಎಷ್ಟೇ ದುಃಖವಿದ್ದರೂ ಕೂಡ ಅದರನ್ನು ಅಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬಾಗಿಲಿನಲ್ಲಿ ತಿರುನಾವುಕರ್ಸರು ಬಂದರು, ಬನ್ನಿ ಸ್ವಾಮಿ ಒಳಗೆ ಬನ್ನಿ ಅಂತ ಹೇಳಿ ಅವರನ್ನೆಲ್ಲ ಯಥಾ ಪ್ರಕಾರ ಸ್ವಾಗತಿಸಿ ಕೂಡಿಸಿ ಊಟಕ್ಕೆ ಎಲೆಯನ್ನು ಹಾಕಿದ್ರು, ಎಲೆನೆಲ್ಲ ಬಡಿಸಿದರು, ಎಲ್ಲ ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ, ತಯಾರಿಸಿದ್ದಾರೆ, ಅಡುಗೆ ಎಲ್ಲ ಬಡಿಸಿದರು. ಅವರು ಕೂತ್ಕೊಂಡ್ರು ಊಟಕ್ಕೆ. ಆ ಸಮಯದಲ್ಲಿ ತಿರುನಾವುಕರ್ಸರು ಹೇಳಿದ್ರು, ಅಪ್ಪ ನಿಮ್ಮನೇಲಿ ಮಗ ಇದ್ದಾನಲ್ಲ, ಆತನನ್ನು ಕರಿ, ನನ್ನ ಜೊತೆಯಲ್ಲಿ ಊಟ ಮಾಡಲಿ ಅಂತ ಕರೆದರು. ದುಃಖ ತಾಳಲಾರದು ಈ ತಂದೆಗೆ, ಅಪ್ಪುದಿಗೆ ದುಃಖ ತಡೆಯಲಾರದು. ಆದರೂ ಅದನ್ನು ಹಾಗೇ ಅಡಗಿಸಿಕೊಂಡು ಹೀಗೆ ಹೇಳಿದರು, ತಿರುನಾವುಕ್ಕರಸರೇ ಗುರುಗಳೇ, ಅವನಿವಾಗ ಬರೋ ಸ್ಥಿತಿಯಲ್ಲಿಲ್ಲ, ಅವನು ಬರಲಾರದಂಥ ಸ್ಥಿತಿಯಲ್ಲಿ ನಿಷ್ಪ್ರಯೋಜಕನಾಗಿ ಇದ್ದಾನೆ ಅಂತ. ಈ ವಾಕ್ಯ ಹೀಗೆ ಇದೆ, ಅವನು ಹೀಗೆ ಬರಲಾರ ನಿಷ್ಪ್ರಯೋಜಕನಾಗಿದ್ದಾನೆ ಅಂತಲೇ ಹೇಳಿದರು, ಹೀಗೆ ಹೇಳಲ್ಪಟ್ಟಿದೆ. ಇದನ್ನು ನೋಡಿದ್ರು ತಿರುನಾವುಕ್ಕರಸರು, ಏನು ಬರಲಾರನೆ, ಹಾಗಂದ್ರೇನಪ್ಪ ಅರ್ಥ, ನಿಮ್ಮ ಮುಖದಲ್ಲೂ ಕೂಡ ಒಂದು ಕಳೆಯೇ ಇಲ್ಲ, ದುಃಖಿತರಾದಂಗೆ ದುಃಖವನ್ನೇನೋ ಅಡಗಿಸ್ಕೊಂಡಂತೆ ಕಾಣಿಸ್ತಾ ಇದೆ, ಖಂಡಿತವಾಗಿ ಏನೋ ನನ್ನಿಂದ ಮರೆಮಾಚ್ತಾ ಇದ್ದೀರಿ, ಏನು ಆಗಿದೆ ಹೇಳಿ ಅಂತ ಬಹಳ ಒತ್ತಾಯ ಪಡಿಸಿದ್ರು. ಆಗ ಗಂಡ ಹೆಂಡತಿ ಇಬ್ಬರೂ ಹೇಳಿದ್ರು, ಈ ರೀತಿ ಆಗೋಯಿತು, ಬಾಳೆ ಎಲೆ ತರುವಾಗ ಹಾವು ಕಚ್ಚಿ ಮೃದನಾಗಿದ್ದಾನೆ ನಮ್ಮ ಮಗ. ಆಗ ತಿರುನಾವುಕ್ಕರಸರು ಹೇಳಿದರು, ಇಷ್ಟು ದುಃಖವನ್ನು ಮನಸ್ಸಿನಲ್ಲಿ ಹುದುಗಿಸ್ಕೊಂಡು ನನಗೆ ಊಟ ಹಾಕ್ತಿದ್ದೀರಾ, ಏನು ನಿಮ್ಮ ಭಕ್ತಿ ನನ್ನಲ್ಲಿ, ಆದರೂ ಕೂಡ ಇದು ಸರಿಯಿಲ್ಲ, ಬನ್ನಿ ಮಗುವನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನದ ಬಾಗಿಲಿನಲ್ಲೇ ಆ ಮಗುವಿನ ಶರೀರವನ್ನು ಅಲ್ಲಿಟ್ಟರು. ಎಲ್ಲರೂ ದೇವಸ್ಥಾನದೊಳಕ್ಕೆ ಹೋದರು, ಎಲ್ಲರೂ ಧ್ಯಾನ ಮಾಡ್ತಾಯಿದ್ದಾರೆ ಭಗವಂತನನ್ನು. ನಮ್ಮ ತಿರುನಾವುಕ್ಕರಸರು ಕೂಡ ಆಗ ಭಗವಂತನ ಮುಂದೆ ನಿಂತು ಬಹಳ ಭಕ್ತಿಯಿಂದ ಈ ಪರಿಹವನ್ನು ರಚಿಸಿ ಹಾಡಿದರು. ಈ ಪರಿಹ ಇವರು ಹಾಡಿದಾರಲ್ಲ, ಇದರಲ್ಲಿ ಒಂದು ಚಮತ್ಕಾರವಿದೆ. ಇವರು 10 ಸ್ಟ್ಯಾನ್ಸಾ ಇರೋ ಪರಿಹ ಹಾಡಿದ್ದಾರೆ. ಈ ಪರಿಹದಲ್ಲಿ ಏನು ವಿಶೇಷ ಅಂತಂದರೆ, ಮೊದಲನೇ ಸ್ಟ್ಯಾನ್ಸಾನಲ್ಲಿ ಸಂಖ್ಯೆ 1 ಉಪಯೋಗಿಸ್ಕೊಂಡು ಆ ಶಿವನನ್ನು ವರ್ಣಿಸುವುದು, 2 ಸ್ಟ್ಯಾನ್ಸಾದಲ್ಲಿ ಸಂಖ್ಯೆ 2 ಉಪಯೋಗಿಸ್ಕೊಂಡು ಮತ್ತೆ ಶಿವನನ್ನು ವರ್ಣಿಸುವುದು, ಹೀಗೆ 10 ಸ್ಟ್ಯಾನ್ಸಾಗಳನ್ನು ಹಾಡಿದ್ರು. ಅದನ್ನು 1 2 ಕಲಾಂ ಅಂತ ವಿವರಿಸ್ತಾರೆ. ಇದು ಬಹಳ ಮುಖ್ಯವಾದ ಪದ್ಯವಾದ್ದರಿಂದ ನಾನು ಒಂದು ಮಾದರಿಗಾಗಿ 1-2 ಪದ್ಯಗಳನ್ನು ನಿಮಗೆ ಮುಂದೆ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅವರು ಹಾಡಿದ ಮೊದಲನೇ ಅವರು ಹಾಡಿದ ಪದ್ಯದ ಮೊದಲನೆಯ ಪದ್ಯ ಹೀಗಿದೆ, ಮಾಯಾ ಮಾಡುಗಳ ರಾಗದಲ್ಲಿ ಇದೆ, ಹೀಗಿದೆ ನೋಡಿ. ಕಾಮವ ಸಿಂದೈ ಉಯರ್ವರೇ

0: ஒன்று கோலாம் அவர் ஊர்வதுதானே. இதிலே ஒன்று குலாம் அந்த சங்கே ஒன்றன் உபயோக மாடி ஹேக்தா இதாரே சிவனன்னு ஸ்துதி மாடிதாரே. ஒன்று குலாம் அவர் சிந்தை ஓயர்வரை அந்தந்தரே பரமேஸ்வரனிகே ஒந்தே ஒந்து சித்த ஏக சித்த அதரல்லே தியானமக்னராகி தபஸ் மாடுதா இதாரு. அந்த ஒன்று ஒன்று கோலாம் உயர்மதி சூடுவார் அந்த தன்ன தலைய மேலே கிரசென்ட் மூன் சந்திரன் இதானே ஒன்று சந்திரன். மூணேதோ ஒன்று கோடாங்கிழை வெண்டதை கையது கைநல்லி ஏன் இடிதானே கபாலா பிக்ஷா பாத்திரையாகி கபாலத இதன்ன கொஞ்சிதானே கையள்ளி. நந்தர ஒன்று கோலாமவர் ஊர் வந்துதானே. மத்த அவர வாகனம் எந்தது ரிஷபா அது ஒன்று. ஹீகே ஒன்று அன்னோ சங்கையில் சிவனன்ன ஹீகே ஸ்துதி மாடிதாரு. ஹீகே பிரதியொந்து பத்தியதலியும் ஹீகே இரண்டு கோலாம் இமையோர் தொழுபாதம் அந்தரே பக்தரல்லோ இவர பாதங்களோ நமஸ்கரிஸ்தாரே. ஆ பாதங்கள் எஷ்டிவெ எரடு இரண்டு கோலாம் இலங்குகளை கோலை பெண்ணான் அந்தரே ஈஸ்வரனும் அர்த்தநாரீஸ்வராகிதானே அர்த்த பாகவன் பார்வதி கொட்டிதானே அர்த்த பாகவ தானாகிதானே. அந்த இல்லி அர்த்த ஈ கடை அர்த்த ஆ கடை கிவியினல்லி ஹாக்கிரோதேனோ தான் கண்டு சாகிறந்த தானு ஹாக்கிரோதோ குழை அந்த ஹேளிதாரே கண்டு சிறு ஹாக்கோள் அந்த கிவிய ஆபரண. ஆ கடை பார்வதி கிவினல்லி ஏனிதே தோடு ஹேட்டிவே அது ಹೆಂಗಸರು ಕಿವಿನಲ್ಲಿ ಧರಿಸುವಂಥ ಒಂದು ಆಭರಣ. ಇದನ್ನು ಎರಡು ಅಂತ ಇರಂಡು ಕೋಲ ಉರುವಂ ಸಿರುವಾಮಳೆ ಇರುಂಡು ಕೋಲ ಮವರ್ ವೈದಿನದಾಮೇ. ಹೀಗೆ ಪ್ರತಿಯೊಂದು ಪದ್ಯದಲ್ಲೂ ಮೂರನೇ ಪದ್ಯದಲ್ಲಿ ಮೂರು ಕೋಲಾಮ್ ಅಂತ ಬರುತ್ತೆ. ಹೀಗೆ ಪತ್ತು ಹತ್ತು ಪದ್ಯಗಳನ್ನು ರಚಿಸಿ ಇದಕ್ಕೆ ಒಟ್ಟಿಗೆ ಈ ಪದ್ಯಗಳಿಗೆಲ್ಲ ಸೇರಿ ಪರಿಹಮ್ ಅಂತ ಹೆಸರು. ಹತ್ತನೇದರಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಪತ್ತು ಕೋಲಾಮ್ ಅವರ್ ಪಾಂಬಿನ್ ಕಣ್ ಪತ್ತು ಕೋಲಾಮ್ ಪಾಂಬಿನ್ ಪಲ್ பத்து கோலாம் எழிந்து கண பத்து கோலாம் அவன் காயப்பட்டான் தலை பத்து கோலாம் அடியார் செயகை தானே. அந்த ஹத்துனே பஜ்ஜதல்லி இவ்விவரணே சிவன தலை மேலே ஐந்து ஹெடைய ஹாவுகளு ஹாவிதே ஐந்து தலைய ஹாவு. ಅದರಲ್ಲಿ ಆ ಹಾವಿಗೆ ಹಲ್ಲೆಷ್ಟು ಕಣ್ಣೆಷ್ಟು ಹತ್ತು ಹತ್ತು ಕಣ್ಣು ಹತ್ತು ಹಲ್ಲು ಹತ್ತು. ನಂತರ ರಾವಣನು ತಲೆ ಹತ್ತು ತಲೆ ಇದೆಯಲ್ಲ ಆ ತಲೆಯನ್ನು ತುಳಿದು ಅವನು ಬಹಳ ದುಷ್ಟ ಅಲ್ಲ ತಕರಾರು ಮನುಷ್ಯ ತಕರಾರು ರಾಕ್ಷಸ. ಅದರಿಂದ ಅವನ ಅಹಂಕಾರವನ್ನು ನಡೆಸೋದಕ್ಕೆ ಅಡಗಿಸುವುದಕ್ಕೆ ಆ ತಲೆಯನ್ನು ಅದಿಮಿದುವನು ಅಂತ. ಮತ್ತೆ ತನ್ನನ್ನು ಭಜಿಸುವವರು ಭಕ್ತಿ ಮಾಡಿ ಪ್ರೀತಿಸುವವರು ಹಾಡುವವರು ಇಂಥವರೆಲ್ಲ ಹೇಗಾಗ್ತಾರೆ ಅಂದರೆ ಅವರಿಗೆ ದಶಗುಣಗಳು ಉಂಟಾಗುತ್ತಂತೆ. ಅವರು ಪ್ರಾರ್ಥಿಸುವಾಗ ತನ್ನ ಭಕ್ತರು ಅತಿಯಾದ ಭಕ್ತರು ಅತಿಭಕ್ತಿಯಿಂದ ಇದು ಮಾಡಿದ್ರೆ ಒಂದು ಆವೇಶಕ್ಕೊಳಗಾಗಿ ಅವರ ಶರೀರವು ದಶಗುಣಗಳನ್ನು ಒಳಗೊಂಡ ಒಂದು ಪ್ರಕ್ರಿಯೆಯನ್ನು ತೋರಿಸುತ್ತೆ. ಏನದು ಅಂದರೆ ಅವರ ಮೈಯಲ್ಲಿ ನಡುಕ ಬರುವುದು ಆ ಭಕ್ತಿಯ ಉದ್ವೇಗಕ್ಕೆ ನಡುಕು ಬರುವುದು ರೋಮಾಂಚನವಾಗುವುದು ಇತ್ಯಾದಿ ಕ್ರಿಯೆಗಳೆಲ್ಲ ಉಂಟಾಗತ್ತೆ ಅಂತ ಈ ಪರಿಗ್ರಹವನ್ನು ನಮ್ಮ ತಿರುನಾವುಕರ್ಸರು ಹಾಡಿ ಮುಗಿಸ್ತಾರೆ. ಹಾಡಿ ಮುಗಿಸಿದ ಕೂಡಲೇ ಏನಾಗತ್ತೆ, ಆ ಹುಡುಗ ಅಲ್ಲಿತ್ತ ಇದ್ನಲ್ಲ, ಅವನು ಏನೂ ಆಗಲಿಲ್ಲ ಅನ್ನೋ ಥರ ನಿದ್ದೆಯಿಂದ ಎದ್ದು ಬರುವ ಥರ ಓಡಿ ಬಂದ. ಓಡಿ ಬಂದು ಎಲ್ಲರನ್ನು ತಂಬಿಕೊಂಡ. ಎಲ್ರಿಗೂ ಅಲ್ಲಿ ದೇವಸ್ಥಾನದಲ್ಲಿ ನೆರೆದಿದ್ದವರಿಗೆಲ್ಲ ಪರಮಾಶ್ಚರ್ಯವಾಗೋಯ್ತು, ಎಂಥ ಮಹನೀಯರು ಬಂದು ಇಂಥ ಕೆಲಸ ಮಾಡಿದಾರಲ್ಲ, ಹಾವು ಕಡಿದವನು ಬದುಕಿ ಬರುವುದು ಅಂದರೆ ಏನು ಅಂತ ಎಲ್ರಿಗೂ ಸಂತೋಷವಾಯಿತು. ಇವರ ತಂದೆಯವರಿಗೂ ತಾಯಿಯವರಿಗೂ, ಈ ಹುಡುಗನ ತಂದೆ ತಾಯಿ ಅಪೂದಿಯಡಿಗಳು ಅವರು ತಿರುನಾವುಕರಿಸಿದವರಿಗೂ ಸಂತೋಷವಾದರೂ ಸಹ ಒಂದು ದೊಡ್ಡ ವ್ಯಥೆಯೇ ಮನಸ್ಸಿನಲ್ಲಿತ್ತು. ಯಾಕೆ ವ್ಯಥೆ, ಯಾಕೆ ವ್ಯಥೆ ಇರಬೇಕು, ಮಗನ ಹುಟ್ಟು ಬಂದುಬಿಟ್ಟನಲ್ಲ, ಮತ್ತೆ ಪ್ರಾಣ ಸಮೇತ ಇದ್ದಾನಲ್ಲ, ಅವರದು ತಮ್ಮ ಗುರುಗಳಿಗೆ ಊಟ ಕೊಡುವುದರಲ್ಲಿ ಬಹಳ ತಡವಾಗೋಯ್ತಲ್ಲ, ಎಷ್ಟು ಹಿಂಸೆ ಪಟ್ಟಿರಬಹುದು ಅವರು, ಅವರು ಊಟ ಇಲ್ಲದೆ ಇಷ್ಟು ಕಷ್ಟಪಡಿಸ್ಬಿಟ್ಟುವಲ್ಲ, ಅವರಿಗೆ ತೊಂದರೆ ಕೊಟ್ಟುಬಿಟ್ಟುವಲ್ಲ ಅಂತ ಇವರಿಗೆ ಮನಸ್ಸಿನಲ್ಲಿ ಕೊರತೆ ಬಾಧೆ, ಮನಸ್ಸಲ್ಲಿ ಬಾಧೆ. ಸ್ವಾಮಿಯೇ ನಿಮಗೆ ಊಟಕ್ಕೆ ತಪ್ಪಾಗ ತಡವಾಗಿ ಹೋಯಿತು, ಅದರಿಂದ ನಮಗೆ ಮನಸ್ಸಿಗೆ ಬಹಳ ವೇದನೆಯಾಗಿದೆ, ಬನ್ನಿ ಹೋಗೋಣ ಅಂತ. ಆ ವೇದನೆಯಲ್ಲಿ ಕೂಡ ಆದರೆ ಸಂತೋಷವೂ ಇದೆ, ಮಗ ಬಂದಿದ್ದಾನೆ ಅಂತ ಸಂತೋಷವಿದೆ, ತಡವಾಗಿ ಹೋಯ್ತಲ್ಲ ಗುರುಗಳಿಗೆ ತಡವಾಗಿ ಹೋಯ್ತಲ್ಲ ಅಂತ ವ್ಯಥೆ ಇದೆ. ಎಲ್ಲರೂ ಮನೆಗೆ ಹೋದರು, ಇವರ ಆತಿಥ್ಯವನ್ನು ಅವರು ಸ್ವೀಕರಿಸಿದ್ರು. ಸರಿ, ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಗುರುಗಳಿಗೆ ಆನಂದ, ಇಂತಹ ಒಬ್ಬ ಶಿಷ್ಯ ನನಗಿದ್ದಾನಲ್ಲ, ನನ್ನನ್ನು ಕಂಡೇ ಇಲ್ಲ, ಕಂಡಿಲ್ಲದೇ ಇರುವಂಥ ನನ್ನನ್ನು ಈ ತರಹ ಭಕ್ತಿಯಿಂದ ಪೂಜಿಸ್ತಾ ಇದ್ದಾನಲ್ಲ, ಎಂಥ ಮಹಾತ್ಮ ಈತ ಅಂತ ತಿರುನಾವುಕರ್ಸರಿಗೆ ಸಂತೋಷ. ನಮ್ಮ ಮನೆಗೆ ನಮ್ಮ ಗುರುಗಳು, ಗುರುಗಳಿಗಿಂತ ಹೆಚ್ಚಿನವರು ಇಲ್ವಲ್ಲ, ಇಂಥ ಗುರುಗಳು ಬಂದು ಅನುಗ್ರಹ ಮಾಡಿಬಿಟ್ರಲ್ಲ ಅಂತ ಆ ಅಪೂರಿ ಅಡಿಗಳವರಿಗೆ ಎಲ್ಲ ಸಂತೋಷ, ಸಂತೋಷದಿಂದ ಇದ್ದಾರೆ. ಆಗ ಇವರ ಚರಿತ್ರೆ ನಾನು ಹೇಳ್ತಾ ಇದ್ದೇನೆ, ಅಪೂರಿ ಅಡಿಗಳವರ ಚರಿತ್ರೆ ನಾನು ಹೇಳ್ತಾ ಇರೋದು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರು ವಿವರಣೆ ಏನು ಕೊಟ್ಟಿದ್ದಾರೆ ಅಂದರೆ, ಒರು ನಂಬಿ ಅಪ್ಪೂದಿ ಅಡಿಯಾರ್ಕೋ ಮಡಿ ಏನ್ ಅಂತ ಹೇಳಿದ್ದಾರೆ ಸುಂದರಮೂರ್ತಿನಾರು. ಇದರ ಅರ್ಥ ಏನಿಲ್ಲ, ಅಪ್ಪೂದಿ ಅಡಿಯಾರ್ ಅನ್ನೋರು ಅವರ ಶರಣರ ಶರಣರಿಗೆ ನಾನು ದಾಸನು ಅಂತ, ಅಷ್ಟು ಮಾತ್ರ ಅರ್ಥ. ಸರಿ, ಇವರೆಲ್ಲ ಸಂತೋಷವಾಗಿ ಇಲ್ಲಿರುವಾಗ ಈ ಪರಿಹದ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಪರಿಹವನ್ನು ಈಗಲೂ ಜನಗಳು ನಂಬುತ್ತಾರೆ, ಹಾವು ಕಡಿದು ಮೃತರಾಗಿದ್ದರೂ ಕೂಡ ಈ ಪರಿಹವನ್ನು ಭಕ್ತಿಯಿಂದ ಶಿವಸನ್ನಿಧಿಯಲ್ಲಿ ಹಾಡಿದ್ರೆ ಆತ ಹಾವು ಕಡಿದು ಮೃತರಾದರೂ ಅಂತ ಅಂದ್ಕೊಂಡಿರೋರು ಪುನಃ ಜೀವಕ್ಕೆ ವಾಪಸ್ ಬರ್ತಾರೆ ಅಂತ ಈಗಲೂ ನಂಬಿಕೆ ಇದೆ. ಎಷ್ಟೋ ಕಡೆ ಅದು ಫಲಿಸಿದೆ ಅಂತ ಕೂಡ ಒಂದು ವದಂತಿ ಇದೆ. ಇದು ಈ ಶ್ಲೋಕದ ಪರಿಹದ ಹಿರಿಮೆಯನ್ನು ಕೂಡ ಹೇಳುತ್ತೆ. ಹೀಗೆ ಸಂತೋಷದಿಂದ ಅಪ್ಪೂದಿ ಅಡಿಗಳು ಮತ್ತು ತಿರುನಾವುಕರ್ಸರು ಆ ಊರಿನಲ್ಲಿ ಸಂತೋಷದಿಂದ ಸ್ವಲ್ಪ ದಿವಸ ವಾಸ ಮಾಡ್ತಾ ಇದ್ದರು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರಿಗೆ ಬಿಡೋದಕ್ಕೆ ಸಾಧ್ಯವಿಲ್ಲ, ಇರೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಒಂದು ದಿವಸ ಹೇಳಿದ್ರು, ನಾನು ಮುಂದಿನ ಊರಿಗೆ ಹೋಗಬೇಕಪ್ಪ ಅಂತ ಅಪ್ಪೂದಿ ಅಡಿಗಳವರಿಗೆ ತಿರುನಾವುಕರ್ಸ್ ಹೇಳಿದ್ರು. ಅವರಿಗೆ ಇವ್ರನ್ನ ಕಳಿಸ್ಕೊಡೋಕ್ಕೆ ಇಷ್ಟವೇ ಇಲ್ಲ, ತಿರುನಾವುಕರ್ಸರಿಗೂ ಇವರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಹೀಗೆ ಇವರ ಚರಿತ್ರೆ ನಡೆಯಿತು. ಈ ಅಪ್ಪೂದಿ ಅಡಿಯರವರು ತಮ್ಮ ಗುರುಭಕ್ತಿಯಿಂದಲೇ ಪರಮಾತ್ಮನ ಅನುಗ್ರಹವನ್ನು ಪಡೆದಿರುವಂಥ ಒಂದು ಆ ಥರ ಹೇಳಲ್ಪಟ್ಟಿದೆ. ಇವರ ಗುರುಭಕ್ತಿಯೇ ಶಿವನ ಭಕ್ತಿಯಾಗಿ ಶಿವನ ಅನುಗ್ರಹಕ್ಕೆ ಪಾತ್ರವಾದರು ಅಂತ ಹೇಳಲ್ಪಟ್ಟಿದೆ. ಕೊನೆಗೆ ತಿಂಗಳೂರಿಂದ ಇವರು ಮುಂದಕ್ಕೆ ಹೊರಟರು. ತಿರುನಾವುಕರ್ಸರು ತಿರುಪ್ಪಣ್ಣಮ್ ಅನ್ನೋ ಮುಂದಿನ ಊರಿಗೆ ಬಂದರು ನಮ್ಮ ತಿರುನಾವುಕರ್ಸರು. ಆ ಊರಿನಲ್ಲಿ ಈಶ್ವರನ ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಇರುವ ಈಶ್ವರನ ಹೆಸರು ಆಪತ್ ಸಹಾಯರ್ ಅಂತ, ಅಂಬಿಕೆಯ ಹೆಸರು ಸುಂದರ ನಾಯಕಿ ಅಂತ. ಇವರಿಗೆ ಆ ಊರಿನಲ್ಲಿ ಹೋದ ಮೇಲೆ ಒಂದು ಥರ ಮನೋಭಾವ ಚೇಂಜ್ ಆಯಿತು. ಏನು ಚೇಂಜ್ ಆಯಿತು ಅಂದರೆ, ಆ ಈಶ್ವರನಲ್ಲಿ ತಾನು ಒಬ್ಬ ಮದುವೆ ಹೆಣ್ಣು, ಈಶ್ವರನು ತನ್ನನ್ನು ಮಾಡಿ ಮದುವೆ ಮಾಡಿಕೊಳ್ಳಬೇಕಾದಂಥ ವರ ಅನ್ನೋ ಭಾವನೆ. ಈ ರೀತಿಯ ನಾಯಕ ನಾಯಕಿ ಭಾವನೆಯಲ್ಲಿ ತನ್ನನ್ನು ಅನುಗ್ರಹಿಸಬೇಕಪ್ಪ ನೀಶ್ವರ ಅಂತ ಹೇಳಿ ಪದ್ಯವನ್ನು ಹಾಡಿ ಆಪತ್ ಸಹಾಯರ್ ಮತ್ತು ಸುಂದರ ನಾಯಕಿ ಇವರನ್ನು ಪ್ರಾರ್ಥಿಸಿಕೊಂಡರು. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ, ಈ ದೇವಸ್ಥಾನದ ಬಗ್ಗೆ ಒಬ್ಬ ಹುಡುಗ, ಹಿಂದೆ ಒಬ್ಬ ಹುಡುಗ ಆತನಿಗೆ ಕನಸಿನಲ್ಲಿ ಯಮಧರ್ಮರಾಯ ಬಂದು ಹೆದರಿಸಿದ್ದಂತೆ, ಇನ್ನು 5 ದಿವಸದಲ್ಲಿ ನಿನ್ನ ಪ್ರಾಣ ತೆಗೀತೀನಿ ನಾನು ಅಂತ ಹೇಳಿದ ಹಾಗೆ ಕನಸು ಬಂದುಬಿಡ್ತಂತೆ. ಆಗ ಆ ಹುಡುಗ ಬಹಳ ಹೆದರಿ ಈ ಥರ ಯಮ ಬಂದು ಹೇಳ್ತಾ ಇದ್ದಾನಲ್ಲ ಅಂತ ತಕ್ಷಣ ಶಿವನ ಹತ್ರ ಹೋಗಿ ತಬ್ಬಿಕೊಂಡು ಪ್ರಾರ್ಥನೆ ಮಾಡಿದ. ಆ ಮಗನನ್ನು ಹುಡುಗನನ್ನು ಈ ಭಗವಂತ ಕಾಪಾಡ್ದ, ಆಪತ್ ಸಹಾಯರ್ ಕಾಪಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಅಲ್ಲಿಂದ ಮುಂದೆ ನಮ್ಮ ತಿರುನಾವುಕರ್ಸ ಅಪ್ಪರ್ ಅವರು ತಿರುವಾರೂರಿಗೆ ಬಂದರು. ತಿರುವಾರೂರಿನಲ್ಲಿ ತ್ಯಾಗೇಶ್ವರ ಸ್ವಾಮಿ, ತ್ಯಾಗರಾಜ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ನೋಡಿದ ತಕ್ಷಣವೇ ಇವರಿಗೆ ಮೈಮರೆತುಬಿಟ್ರು, ಕುಣಿತಾ ಇದ್ದಾರೆ, ಹೊರಳಾಡ್ತಾ ಇದ್ದಾರೆ, ಆ ಥರ ಭಕ್ತಿ. ಆ ಅಂದವನ್ನು ನೋಡಿಯೇ ಇವರಿಗೆ ತಡೆಯೋಕ್ಕಾಗಲಿಲ್ಲ. ಆದರೆ ಮನಸ್ಸಿನಲ್ಲಿ ಅಳುಕಿದ್ದೇ ಇದೆ, ಜೈನ ಮತಕ್ಕೆ ಸೇರಿಬಿಟ್ನಲ್ಲ, ನನ್ನ ಸಮಯವನ್ನೆಲ್ಲ ವ್ಯರ್ಥ ಮಾಡಿ ಕಳೆದುಬಿಟ್ನಲ್ಲ, ಆ ಜೈನ ಮತಕ್ಕೆ ಸೇರದೇ ಇದ್ದಿದ್ದರೆ ಎಷ್ಟೋ ವರ್ಷಗಳು 45 ವರ್ಷಗಳ ಮುಂಚೆಯೇ ನಾನು ಈಶ್ವರನ ಒಂದು ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದಲ್ಲ ಅಂತ ಇದ್ನಲ್ಲ ಅಂತ ಬಹಳ ಪಶ್ಚಾತ್ತಾಪಪಟ್ಟು ಪದಿಹವನ್ನು ಹಾಡಿದರು ತ್ಯಾಗರಾಜ ಸ್ವಾಮಿ ಸನ್ನಿಧಿಯಲ್ಲಿ. ಆಗ ಅವರಿಗೆ ಇನ್ನೊಬ್ಬ ಅಡಿಯಾರ್ಗಳ ಜ್ಞಾಪಕ ಬಂತು, ಅವರು ಹಿಂದೆ ಇದ್ದವರು, ಅವರ ಹೆಸರು ನಮಿನಂದಿ ಅಡಿಗಲ್ ಅಂತ. ಅವರು ಹಿಂದೆ ಇದ್ದವರು, ಅವರ ಬಗ್ಗೆ ಮಹಿಮೆ ಬಗ್ಗೆ ನೆನವು ಬಂತು. ಅವರ ಚರಿತ್ರೆಯನ್ನು ಇಲ್ಲಿ ಸ್ವಲ್ಪ ನಾವು ನೋಡಬಹುದು. ಆ ನಮಿನಂದಿ ಅಡಿಗಲ್ ಅನ್ನೋರು, ಅವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಅರುಣಂಬಿ ನಮಿನಂದಿ ಅಡಿಯಾರ್ಕು ಮಡಿಯೇ. ಅಂದರೆ ಅದೇ ತರಹ ನಮಿನಂದಿ ಅಡಿಗಲ್ ಅವರ ದಾಸರ ದಾಸನಿಗೆ ದಾಸನು ನಾನು ಅಂತ ಅರ್ಥ. ಇವರು ನಮಿನಂದಿ ಅಡಿಗಲ್ ಅನ್ನೋರು ಚೋಳರಾಜ್ಯದ ಯಮಪೆರೂರ್ ಅನ್ನೋ ಊರಿನಲ್ಲಿ ಅವತರಿಸಿ ಬ್ರಾಹ್ಮಣರಾಗಿದ್ದರು, ವಾಸ ಮಾಡ್ತಾಯಿದ್ರು. ಈ ಊರಿನಿಂದ ತಿರುವಾರೂರಿಗೆ ಒಂದು ನಡೆದರೆ 2.5 ಗಂಟೆ ಸಮಯ ಬೇಕಾಗತ್ತೆ. ಇವರು ಪ್ರತಿದಿನವೂ ಈ ಯಮಪೆರೂರಿನಿಂದ ತಿರುವಾರೂರಿಗೆ ಹೋಗಿ ಅಲ್ಲಿ ಈಶ್ವರನನ್ನು ಭಜಿಸಿ ಪೂಜಿಸಿ ಪ್ರತಿದಿನ ಹೋಗಿ ಬಂದು ಸೇವೆ ಮಾಡ್ತಾಯಿದ್ರು. ಏನು 2.5 ಗಂಟೆ ನಡೆಯೋದು, ಹೋಗೋದು, ಬರೋದು, ಪ್ರತಿ ದಿವಸ ಹೀಗೆ ತಿರುವಾರೂರಿಗೆ ಹೋಗಿ ಬರ್ತಾಯಿದ್ರು. ಶಿವಾಗಮದ ಪ್ರಕಾರ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಒಂದು ಅತ್ಯುತ್ತಮವಾದ ಸೇವೆ ಅಂತ ಇವರಿಗೆ ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ್ರು, ಶಿವನ ದೇವಸ್ಥಾನದಲ್ಲಿ ದೀಪಗಳು ಹಚ್ಚಿಬಿಡೋಣ ಅಂತ ಸಾಯಂಕಾಲ ಬೇಗನೆ ಹೊರಟು ದೇವಸ್ಥಾನ ಕಡೆ ಹೋದರು. ದೇವಸ್ಥಾನದಲ್ಲಿ ಹೋದರೆ ದೀಪ ಹಚ್ಚೋಕ್ಕೆ ಅಲ್ಲಿ ಎಣ್ಣೆಯೇ ಇಲ್ಲ, ತುಪ್ಪವೂ ಇಲ್ಲ, ಏನೂ ಇಲ್ಲ ಅಂತಹ ದೇವಸ್ಥಾನ. ಸರಿ, ಇವರಿಗೆ ಅಯ್ಯೋ, ನಾವು ಈ ದೇವಸ್ಥಾನದಲ್ಲಿ ದೀಪ ಹಚ್ಚೋಕ್ಕೆ ಎಣ್ಣೆಯೇ ಇಲ್ವಲ್ಲ, ತುಪ್ಪವೂ ಇಲ್ವಲ್ಲ, ಏನೂ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳಿ ಸಮಯ ಮೀರ್ತಾ ಇದೆ, ಸಂಜೆ ಸಮಯ ಆಗೋಗ್ಬಿಟ್ಟಿದೆ, ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಏನು ಮಾಡಿದ್ರು, ಜಾಸ್ತಿ ದೂರ ಹೋಗೋ ಹಾಗಿಲ್ಲ, ಅದರಿಂದ ಹತ್ತಿರದಲ್ಲೇ ಒಂದು ಮನೆ ಇತ್ತು, ಆ ಮನೆ ಒಳಗೆ ಹೋಗ್ಬಿಟ್ಟು ಬಾಗಲು ತಟ್ಟಿ ಹೋಗಿ ಈ ರೀತಿ ಶಿವನಿಗೆ ದೀಪ ಹಚ್ಚಬೇಕು ದೇವಸ್ಥಾನದಲ್ಲಿ, ಆದ್ದರಿಂದ ಎಣ್ಣೆ ಅಥವಾ ತುಪ್ಪನ ಕೊಡಿ ಅಂತ ಕೇಳಿದ್ರು. ಪಾಪ ಇವ್ರಿಗೆ ಗೊತ್ತಿಲ್ಲ, ಯಾರ ಮನೆಗೆ ಹೋಗಿ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ, ಕೇಳಿಬಿಟ್ರು. ಆ ಮನೆ ಅವ್ರು ಹೇಳಿದ್ರು, ನೋಡಪ್ಪ ನೀನು ಶಿವನಿಗೆ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕಾ ನೀನು ಹಚ್ಚು, ಯಾರು ಬೇಡ ಅಂತಾರೆ, ಆದರೆ ನಮ್ಮನೆಯಲ್ಲಿ ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ಲ, ಯಾವುದೂ ಇಲ್ಲ, ನಿನಗೆ ಹಾಗೆ ಹಚ್ಚಲೇಬೇಕು ಅಂತ ಇದ್ದರೆ ಅಲ್ಲಿ ನೋಡಿ ಕೊಳ ಇದೆಯಲ್ಲ, ಕೊಳದಲ್ಲಿ ಬೇಕಾದಷ್ಟು ನೀರಿದೆ, ನೀರಿಂದ ತಗೊಂಡು ಹೋಗಿ ಹಚ್ಚು ಅಂತ ಎಗತಾಳವಾಗಿ ಮಾತಾಡಿ ನಿಂದಿಸಿ ಬಾಗಿಲು ಹಾಕ್ಕೊಂಡು ಕಳಿಸ್ಬಿಟ್ರು. ಇದರಿಂದ ಇವರಿಗೆ ಬಹಳ ದುಃಖವಾಯಿತು. ಯಾಕೆ ದುಃಖವಾಯಿತು, ಅವರು ಹೀಗೆ ಹೇಳಿದ್ರಲ್ಲ ಅನ್ನೋದು ಒಂದು ಕಡೆ, ಆದರೆ ಇವತ್ತು ಶಿವನಿಗೆ ದೀಪ ಹಚ್ಚೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ವ್ಯಥೆ. ನೇರವಾಗಿ ಶಿವನ ಸನ್ನಿಧಿಗೆ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡಿದ್ರು, ನೋಡಪ್ಪ ಈ ರೀತಿ ದೀಪ ಹಚ್ಚೋಣ ಅಂತಂದರೆ ನೀರಿನಿಂದ ಹಚ್ಚು ಅಂತ, ಹೀಗೆಲ್ಲ ಎಗತಾಳ ಮಾಡ್ತಾ ಇದ್ದಾರಲ್ಲ, ಏನು ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನ ಹೇಳಿದ. ಅವರು ಹೇಳಿದಾಗ ಏನೇ ನೋಡು, ಕೊಳದಲ್ಲಿ ನೀರಿದೆ, ನನ್ನ ಪ್ರಾರ್ಥನೆ ಮಾಡಿ ಹೋಗಿ ನೀರು ತಗೊಂಬಂದು ದೀಪದ ಹಚ್ಚು, ಎಲ್ಲ ಉರಿಯತ್ತೆ ಅಂತ ಹೇಳಿದರು. ಅದೇ ಥರ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸುತ್ತಾ ಆ ಕೊಳದಿಂದ ಬೇಕಾದಷ್ಟು ನೀರು ತಂದು ಎಲ್ಲ ದೀಪಗಳು ಹಚ್ಚಿ ಎಣ್ಣೆಗೆ ಬದಲು ನೀರನ್ನು ಹಾಕಿ ಹಚ್ಚಿದರು. ಏನು ಆಶ್ಚರ್ಯ, ಎಣ್ಣೆಯಲ್ಲಿ ದೀಪ ತುಪ್ಪದಲ್ಲಿ ಹೇಗೆ ಉರಿತಾ ಇತ್ತೋ ಅದಕ್ಕೆ ದ್ವಿಗುಣವಾಗಿ ಪ್ರಕಾಶಿಸ್ತಾ ಇದೆ ಎಲ್ಲ ದೀಪಗಳು. ಇದು ಎಲ್ರಿಗೂ ಗೊತ್ತಾಯಿತು. ಆ ಜೈನರ ಮನೆಗೆ ಹೋಗಿದ್ರಲ್ಲ, ಅವರು ಜೈನರು, ಅವ್ರಿಗೂ ಗೊತ್ತಾಯಿತು. ಬಂದು ನೋಡ್ತಾ ಇದ್ದರೆ ಧಗ ಧಗ ಧಗ ಅಂತ ಉರಿತಾ ಇದೆ ಎಲ್ಲ ದೀಪಗಳು. ತಕ್ಷಣ ಇವರ ಕಾಲಿಗೆ ಬಿದ್ದರು. ಸಾಲದ್ದಕ್ಕೆ ಆ ಊರಿನಲ್ಲಿದ್ದ ಜೈನರು ಎಲ್ಲರೂ ಕೂಡ ತಮ್ಮ ಮತವನ್ನು ತೋರೆದು ಶೈವ ಮತಕ್ಕೆ ಸೇರಿ ಶಿವಶರಣರಾದರು. ಈ ವಿಚಾರ ಆ ಚೋಳ ರಾಜ್ಯದ ರಾಜನಿಗೆ ಗೊತ್ತಾಯಿತು. ಇಂಥ ಮಹನೀಯರೇ ಇವರು ಅಂತ ಹೇಳಿ ತಕ್ಷಣವೇ ಅವರನ್ನು ಆ ದೇವಸ್ಥಾನದ ಮುಖ್ಯಾಧಿಕಾರಿಗಳನ್ನಾಗಿ ಮಾಡಿಬಿಟ್ರು. ಮುಖ್ಯಾಧಿಕಾರಿ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಅದು ಹೇಗೆ ಎಣ್ಣೆ ಇರಲಿಕ್ಕೆ ಸಾಧ್ಯವಿಲ್ಲ, ತಕ್ಷಣ ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ಅವರು ರಾಜ ಆಜ್ಞೆ ಮಾಡಿ ಇವರನ್ನು ಮುಖ್ಯಾಧಿಕಾರಿಗಳನ್ನು ಮಾಡಿದ ಮೇಲೆ ದೇವಸ್ಥಾನ ಚೆನ್ನಾಗಿ ವ್ಯವಸ್ಥಿತವಾಗಿ ನಡ್ಕೊಂಬರ್ತಾ ಇತ್ತು. ಆ ಊರಿನ ಹತ್ತಿರ ತಿರುವಣ್ಣಾಮಲೈಯನ್ನು ಹತ್ತಿರದಲ್ಲೇ ಒಂದು ಜಾಗ ಇದೆ, ಅಲ್ಲಿ ಪ್ರತಿ ವರ್ಷವೂ ಉತ್ಸವ ಆಗೋದು, ದೇವರ ಉತ್ಸವ. ಈ ವರ್ಷ ಏನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆಯಲ್ಲ, ಆದ್ದರಿಂದ ಅದು ರಾತ್ರಿ ಹೊತ್ತು ನಡೆಯುವ ಉತ್ಸವ. ಬಹಳ ವಿಜೃಂಭಣೆಯಿಂದ ಉತ್ಸವ ನಡೀತಾ ಇದೆ, ರಾತ್ರಿಯೆಲ್ಲ ನಡೆಯುತ್ತೆ. ಆ ಉತ್ಸವಕ್ಕೆ ಎಲ್ಲ ಜನಗಳು ಬಂದು ಸೇರ್ತಾರೆ, ಇಂಥವರು ಅಂಥವರು ಬೇಜ ಜಾತಿ ಅದೆಲ್ಲ ಎಂಥದ್ದು ಇಲ್ಲ, ಎಲ್ಲರೂ ಬಂದು ದೇವರ ದರ್ಶನ ಮಾಡಬಹುದು. ಒಂದು ಸಂಭ್ರಮ ತಿರುಮಣಲಿ ಅನ್ನೋ ಇದರಲ್ಲಿ. ಈ ಸಲವು ಆ ಥರ ಉತ್ಸವ ಏರ್ಪಾಡು ಮಾಡಿದ್ರು ಯಾರು, ನಮ್ಮ ನಮಿನಂದಿ ಅಡಿಯಾರವರು. ಅವರು ಅಲ್ಲಿ ಬಹಳ ಹೊತ್ತು ಇದ್ದರು, ಅವರು ಸಂಭ್ರಮದಿಂದ ಉತ್ಸವವನ್ನು ಎಲ್ಲ ನೋಡಿದ್ರು. ವ್ಯವಸ್ಥೆ ಅವರೇ ಮಾಡಿದ್ರಲ್ಲ, ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯಿತು. ಸುಮಾರು ಹೊತ್ತು ರಾತ್ರಿ ಎಲ್ಲ ಆದಮೇಲೆ, ರಾತ್ರಿ 2-3 ಗಂಟೆ ಆದಮೇಲೆ ಮನೆಗೆ ಬಂದರು. ಮನೆಗೆ ಬಂದು ಹೆಂಡತಿಯನ್ನು ಎಬ್ಬಿಸಿದ್ರು. ನಾನು ಈಗ ಮನೆಯೊಳಗೆ ಬರೋದಿಲ್ಲ, ಯಾಕೆಂದರೆ ಉತ್ಸವದಲ್ಲಿ ಎಂತೆಂಥ ಜನವೋ ನನ್ನನ್ನು ತಗಲಿಸ್ಕೊಂಡು ನನಗೆ ಮೈಲಿಗೆ ಆಗಿದೆ, ಆದ್ದರಿಂದ ನಾನು ಸ್ನಾನ ಮಾಡಬೇಕು, ಸ್ವಲ್ಪ ಬಿಸಿನೀರು ಏರ್ಪಾಡು ಮಾಡು ಅಂತ ಹೆಂಡತಿ ಹೇಳಿಬಿಟ್ಟು ತಾವು ಮನೆಯಿಂದ ಆಚೆನೇ ಜಗಲಿ ಮೇಲೆ ಹಾಗೆ ಮಲಗ್ಕೊಂಡ್ರು. ಮಲಗ್ಕೊಂಡ ತಕ್ಷಣ ನಿದ್ದೆ ಬಂದುಬಿಡ್ತು, ಆಯಾಸವಾಗಿತ್ತು ಅಂತ ಕಾಣುತ್ತೆ, ನಿದ್ದೆ ಬಂದುಬಿಡ್ತು. ನಿದ್ದೆಯಲ್ಲಿ ಪರಮೇಶ್ವರ ಕಾಣಿಸ್ಕೊಂಡ. ಪರಮೇಶ್ವರ ಕಾಣಿಸ್ಕೊಂಡು, ಏನಪ್ಪ ಮೈಲಿಗೆ ಆಗೋಯ್ತಾ, ಅಲ್ಲಿದ್ದವರೆಲ್ಲ ಯಾರು ಅಂತ ತಿಳ್ಕೊಂಡೆ, ಯಾರು ಅಲ್ಲ, ಎಲ್ಲ ನನ್ನ ಶಿವಗಣಗಳು ಅಲ್ಲಿದ್ದವರು, ಶಿವಗಣಗಳನ್ನು ತೆಗೆಸ್ಕೊಂಡ್ರೆ ಮೈಲಿಗೆ ಆಗತ್ತಾ ನಿನಗೆ. ಹೀಗೆ ಕನಸಿನಲ್ಲಿ ಪರಮೇಶ್ವರ ಹೇಳಿದ್ದು ಗೊತ್ತಾಯಿತು. ಓಹೋ, ನಾನು ತಪ್ಪು ಮಾಡ್ದಾಗ ಕಾಣಿಸ್ತೆ, ಶಿವಗಣಗಳಾ ಅಂತ ಇವರಿಗೆ ಕನಸಿನಲ್ಲಿ ಅಂದ್ಕೊಂಡು. ಅದು ಇನ್ನೂ ಏನು ಹೇಳಿದ್ರು ಪರಮೇಶ್ವರ ಕನಸಿನಲ್ಲಿ, ನಾಳೆ ಬಾ ತಿರುವಾರೂರಿಗೆ, ನಿನಗೆ ಇನ್ನೂ ಅನೇಕ ವಿಷಯಗಳು ತಿಳಿಯತ್ವೆ ಅಂತ ಹೇಳಿದರು. ಸರಿ, ಇವರು ಗಡಿಬಿಡಿಯಿಂದ ಎಚ್ಚರಗೊಂಡರು. ನೋಡಿದ್ರೆ ಬೆಳಗಾಗ್ತಾ ಇದೆ, ತಕ್ಷಣ ಹೋಗಿ ಸ್ನಾನ ಮಾಡಿ ಮನೆಯಲ್ಲಿ ಮಾಡಬೇಕಾದ, ಇವರು ಬ್ರಾಹ್ಮಣರೇ ಆಯ್ತಲ್ಲ, ಮನೆಯಲ್ಲಿ ಮಾಡಬೇಕಾದ ಪೂಜೆ ಪುನಸ್ಕಾರಗಳು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ತಿರುವಾರೂರಿಗೆ ಓಡಿ ಬಂದರು. ತಡೆಯೋಕ್ಕಾಗಲಿಲ್ಲ, ಈಶ್ವರನ ಆಜ್ಞೆ ಆಗಿಬಿಡಿದೆ, ಒಂಥರ ಕಟ್ಟಳೆ, ಬಂದು ನೋಡು ಅಲ್ಲಿ ಅಂತ. ತಿರುವಾರೂರಿಗೆ ಬಂದು ನೋಡ್ತಾರೆ, ಪ್ರತಿಯೊಬ್ಬರೂ ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಯಾರನ್ನು ನೋಡಿದ್ರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಹೇಗೆ ನೋಡಿದ್ರೆ, ಶಿವನ ಹಿಂದೆ ಪ್ರಭೆ ಇರುತ್ತಲ್ಲ, ಆ ಪ್ರಭೆ ಇದೆ, ಶಿವನ ಗಂಟಲು ವಿಷ ಕುಡಿದು ಕಪ್ಪಗಾಗಿರುತ್ತಲ್ಲ, ಆ ಥರ ಕಪ್ಪು ಗುರುತು ಎಲ್ಲರಲ್ಲೂ ಇದೆ. ಸಾಕ್ಷಾತ್ ಪರಮೇಶ್ವರನೇ, ಪ್ರತಿಯೊಬ್ಬರೂ ಅದೇ ಥರ ಇದ್ದಾರೆ. ಇವರಿಗೆ ದಿಗ್ಭ್ರಾಂತಿಯಾಗಿ, ಓಹೋ ಎಲ್ಲರೂ ಪರಮೇಶ್ವರಂತೆ ಸಾಕ್ಷಾತ್ತಾಗಿ ಅಲ್ಲಿ ಬಿದ್ದು ಕಾಲಿಗೆ, ಎಲ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಇದು ಇವರ ಜೀವನದಲ್ಲಿ ಆದ ದೊಡ್ಡ ಒಂದು ಬುದ್ಧಿ ಕಲಿಸುವ ಪಾಠವಾಯಿತು. ಆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾರೆ, ಎಲ್ಲರೂ ಮಾಮೂಲಾಗಿ ಅವರವರವರಾಗಿದ್ದಾರೆ, ಯಾರೂ ಶಿವನ ಥರ ಇಲ್ಲ. ಅಂದರೆ ಶಿವನು ನನಗೆ ಪಾಠ ಕಲಿಸೋಕ್ಕೆ ಈ ಥರ ಮಾಡಿದ್ದಾನೆ, ಎಲ್ಲರೂ ಒಬ್ಬರೇ ಶಿವನ ದೃಷ್ಟಿಯಲ್ಲಿ, ಎಲ್ಲರೂ ಒಬ್ಬರೇ. ಅದರಲ್ಲೂ ಈ ಊರಿನಲ್ಲಿ ತಿರುವಾರೂರಿನಲ್ಲಿ ಇರೋರು ಪ್ರತಿಯೊಬ್ಬರೂ ಕೂಡ ಶಿವಭಕ್ತರೇ, ಅದರಲ್ಲಿ ಅನುಮಾನವೇ ಇಲ್ಲ. ತಿರುವಾರು ಇವಾಗಲೂ ಹೇಳ್ತಾರೆ, ತಿರುವಾರೂರಿನಲ್ಲಿ ಹುಟ್ಟಿದವರಿಗೆ ಆ ಹುಟ್ಟಿದ ಮಾತ್ರದಿಂದಲೇ ಮುಕ್ತಿ ಅಂತ ಇವಾಗಲೂ ಇದೆ. ತಿರುವಾರೂರಿನಲ್ಲಿ ಹುಟ್ಟಿಬಿಟ್ರೆ ಸಾಕು ಮುಕ್ತಿ ಅಂತ. ಇವರನ್ನು ಜ್ಞಾಪಿಸ್ಕೊಂಡು ನಮ್ಮ ತಿರುನಾವುಕರ್ಸವರು ಪದಿಗವನ್ನು ಹಾಡಿದ್ರು. ಹಾಡಿ ಇವರು ಏನಂತ ಹೊಡಿದ್ದಾರೆ, ನಮಿನಂದಿಯವರನ್ನು ಅಣಿಪನ್, ಅಣಿಪನ್ ಅಂತಂದರೆ ಚೊಕ್ಕ ಬಂಗಾರ, ದ ಪ್ಯೂರೆಸ್ಟ್ ಗೋಲ್ಡ್ ಅಂತ ಇವರನ್ನು ವರ್ಣಿಸಿದ್ದಾರೆ. ಇದು ನಮಿನಂದಿ ಅಡಿಗಳವರ ಚರಿತ್ರೆ. ಇಲ್ಲಿಂದ ಇವರು ತಿರುವಾರಿಂದ ಮುಂದಕ್ಕೆ, ಇಲ್ಲಿಂದ ಮುಂದೆ ತಿರುಪುಗಳವರನ್ನು ಊರಿಗೆ ಹೋದರು. ತಿರುಪುಗಳನ್ನಲ್ಲಿ ಹೋದ ಮೇಲೆ ಏನು ನಡೆಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕಾಣೋಣ. ಅಲ್ಲಿವರೆಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 7.
3: Atha Saptamo Adhyayah Om Vachaspatayi.

ಮಾತೀತ ವಸಂತೋ ವೇ ಬ್ರಾಹ್ಮಣಸ್ಯರ್ಥೋ ಸ್ವೇನ ಮೃತಾಧಾಯ ಬ್ರಹ್ಮವಚ್ಚಸಿ ಭವತಿ ಮುಖಂ ಬಾಹೇತೂನಾಂ ಶಬ್ದವಂತಃ ಸರ್ವಸಂತಾಗ್ನಿಮಾಧತ್ತೆ ಮುಖ್ಯ ಏವ ಭವತಿ ಅಥೋ ಯೋ ನಿಮಂತ್ರಮೇವೈನಂ

ಪರೂಪಾಯ ಗುಣಿನೇ ಗುಣವರ್ಜಿನೇ ಮಹಾದೇವ ನಮಸ್ತುಭ್ಯಂ ತ್ರಿಲೋಕೀನಂದನಾಯ ಚ ಪ್ರದ್ಯುಮ್ನಾಯ ನಿರುದ್ಧಾಯ ವಸುದೇವಾಯ ತೇ ನಮಃ ಸಂಕರ್ಷಣ

ಚಂದ್ರರೂಪೋಸಿ ಗ್ರಹಾಣಾಂ ತ್ವಂ ರವಿರ್ಮತಃ ಸತ್ಯಲೋಕೋಸಿ ಲೋಕಾನಾಂ ಸರಿತಾಂ ದ್ಯುಸರಿದ್ಭವಾನ್ ಶ್ವೇತವರ್ಣೋಸಿ ವರ್ಣಾನಾಂ ಸರಸಾಂ ಮಾನಸಂ ಸರಃ ಶೈಲಾನಾಂ ಗಿರಿಜಾ ತಾತಃ ಕಾಮಧುಕ್

ರುದ್ರಾಯ ಬ್ರಹ್ಮಣೇ ಬ್ರಹ್ಮರೂಪಿಣೇ ದೇವಾ ಊಚುಹು ನಮಃ ಸರ್ವಾತ್ಮನೇ ತುಭ್ಯಂ.

ಸ್ರಿತಾನ್ ಯತ್ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾ ವೃತ್ತಿರ್ಭವಾಂಬೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ನಾನಾಛಿದ್ರಘಟೋದರಸ್ಥಿತಮಃ ದೀಪಪ್ರವಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾಧಿಕರಣ ದ್ವಾರಾ ವಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನು ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀ ಬಾಲಾಂದಪಜಳೋಪಮಸ್ತ್ವಹಮಿತಿ ಭ್ರಾಂತಾಭಿಸಂವಾದಿನಃ ಮಾಯಾಶಕ್ತಿವಿಲಾಸಕಲ್ಪಿತಮಃ ವ್ಯಾಮೋಹಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ರಾಹುಗ್ರಸ್ತದಿವಾಕರೇಂದು ಸದೃಶೋ ಮಾಯಾಸಮಾಚ್ಛಾದನಾತ್ ಸನ್ಮಾತ್ರಕರಣೋಪಸಂಹರಣತೊ ಯೋ ಭೂತ್ಸುಸುಪ್ತಃ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ವಿಶ್ಯಂದಿಸ್ವಪಿ ಜಾಗ್ರದಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ವ್ಯಾವೃತ್ತಸ್ವನುವರ್ತಮಾನಮಹಮಿತ್ಯಂತಸ್ಫುರಂತಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ವಿಶ್ವಂ ಪಶ್ಯತಿ ಕಾರ್ಯಕಾರಣತಯಾ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತಯಾ ತಥೈವ ಪಿತೃಪುತ್ರಾದ್ಯಾತ್ಮನಾ ವೇದತ ಸ್ವಪ್ನೆ ಜಾಗ್ರತಿ ವಾಯಯೇ ಸ ಪುರುಷೋ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ಭೂರಂ ಭಾಂಚ್ಯ ನಲೋ ನಿಲೋ ಅಂಬರಮಹರ್ ನಾಥೋ ಇಮಾಂಸು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ ನಾನ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾತ್ ವಿಭೋ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮಸ್ಮಿನ್ ಸ್ತವೇ ತೇನಾಸ್ಯ ಶ್ರವಣಾತ್ ತಥಾರ್ಥಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್ ಸರ್ವಾತ್ಮತ್ವಮಹಾವಿಭೂತಿ ಸಹಿತಂ.

ಪ್ರಜ್ಞಾಂ ಪ್ರೀತಿರ್ ಭವತಿ ಮಯಿ ಕೋಹಂ ಪಶುಪತಿ ಪಶು ಮಾಂ ಸರ್ವಜ್ಞಾಂ ಪ್ರಥಿತ ಕೃಪಯ ಪಾಲನ ವಿಭೋ ಗಲಂತಿ ಸಂಭೋ ತತ್